0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ.

ಸುಂದರ ಜೀವನವನ್ನು ನಡೆಸಲು ಯಾವಾಗಲೂ ಸುಂದರವಾದ ಕಾರ್ಯಗಳನ್ನೇ ಮಾಡಬೇಕು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 23 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಃ. 7:30 ರಿಂದ 8 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ವರೆಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ ಜಾಗೃತಿ ಕಾರ್ಯಕ್ರಮ. 9:00 ರಿಂದ 9:30 ವರೆಗೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ವರೆಗೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. 12:30 ರಿಂದ 1 ವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ರಿಂದ 2 ವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವರೆಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ವರೆಗೆ ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5 ವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ವರೆಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8 ವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9 ವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸುಪ್ರಭಾತವು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ಲೋಕ ಪೂಜಿತನೇ ಕೇಶವ ನೀನು, ಲಕ್ಷ್ಮೀ ವಲ್ಲಭ ದೇವನು ನೀನು, ಒಡೆಯನು ನೀನು, ಸೇವಕಿ ನಾನು.

ತಿಗೀತಿಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಬೆಳಗೋಣ ರನ್ನದಾರತಿ ದಕ್ಷಿಣದ ಶೀಶೆ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಕೆಎಲ್ಇ ವೇಣುಧ್ವನಿ ಬಾನುಲಿ ಕಾರ್ಯಕ್ರಮ ಕೇಳುಗರೆಲ್ಲರಿಗೂ ನಾನು ಶಶಿಕಾಂತ್ ಚುನಮರಿ ಮಾಡುವ ವಂದನೆಗಳು. ಇದು ಒಂದು ಹಳೆಯ ಕಾಲದ ಗುರುಕುಲದ ಕತೆ. ಒಂದು ಊರ ಹೊರಗೆ ಒಂದು ಗುರುಕುಲ ಇರ್ತೈತಿ. ಅಲ್ಲಿಯ ಗುರುಜಿ ತಮ್ಮ ಶಿಷ್ಯಂದರಿಗೆ ಎಲ್ಲ ಪಾಠಗಳನ್ನು ಕಲಿಸಿರ್ತಾರೆ. ಶಿಷ್ಯರು ಎಲ್ಲ ಪಾಠಗಳನ್ನು ಚೆನ್ನಾಗಿ ಕಲಿತುಕೊಳ್ಳುತ್ತಿರ್ತಾರೋ. ಆದರೆ ಎಲ್ಲರಿಗೂ ಒಂದೇ ಒಂದು ಪ್ರಾಬ್ಲಮ್ ಇರ್ತೈತಿ. ಯಾವಾಗ ಗುರುಜಿ ಅವರು ಧ್ಯಾನ ಮಾಡಲಿಕ್ಕೆ ಹೇಳ್ತಿರ್ತಾರೆ, ಇವರಿಗೆ ಧ್ಯಾನ ಮಾಡಲಿಕ್ಕೆ ಕುಂತ್ರೆ ಧ್ಯಾನ ಬೇಗನೆ ಹತ್ತಿರಂಗಿಲ್ಲ, ಮನಸ್ಸು ಅತ್ತ ಇತ್ತ ಬಹಳ ಓಡಾಡ್ತಿರ್ತೈತಿ. ಒಂದು ದಿನ ಒಬ್ಬ ಶಿಷ್ಯ ಇದ್ದಾವ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ ನೀವು ಕಣ್ಣು ಮುಚ್ಚಿ ಕುಳಿತು ಕೂಡಲೇ ನಿಮಗೆ ಬೇಗನೆ ಧ್ಯಾನ ಹತ್ತೈತಿ, ಮತ್ತು ನೀವು ಧ್ಯಾನದಲ್ಲಿ ತಲ್ಲೀನರಾಗಿ ಬಿಡ್ತೀರಿ, ಆದರೆ ನಮಗೆ ಯಾಕೆ ಇದು ಸಾಧ್ಯ ಆಗವಲ್ತು? ಅದಕ್ಕೆ ಗುರುಗಳ ಒಂದು ಮುಗುಳ್ನಾಗೆ ಬೀರ್ತಾರಷ್ಟೆ, ಮತ್ತು ಸಮಯ ಬಂದಾಗ ನಿಮಗೆ ಅದನ್ನು ತಿಳಿಸಿ ಹೇಳ್ತಾನೆ ಅಂತಾರೆ. ಕೆಲವು ದಿವಸಗಳು ಕಳೀತಾವು, ಗುರುಗಳ ಶಿಷ್ಯಂದರಿಗೆ ಏನೂ ಹೇಳೋದಿಲ್ಲ. ಆಗ ಆ ಊರಿನಲ್ಲಿ ಒಬ್ಬ ಇದ್ದ ಸಾಹುಕಾರನ ಮನೆಯಲ್ಲಿ ಒಂದು ಫಂಕ್ಷನ್ ಇರ್ತೈತಿ. ಸಾಹುಕಾರ ಇದ್ದಾವ ಗುರುಗಳಿಗೆ ಆ ಫಂಕ್ಷನ್ಗೆ ಬರಲಿಕ್ಕೆ ಆಮಂತ್ರಣ ಮಾಡಿ ನೀವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಪ್ರೀತಿಯ ಭೋಜನ ಸ್ವೀಕಾರ ಮಾಡಬೇಕಂತ ಹೇಳ್ತಾನೆ. ಗುರುಜಿ ಅದಕ್ಕೆ ಒಪ್ಪಿಕೊಂಡು ತಾವು ಹೋಗುವಾಗ ತಮ್ಮ ಕೂಡ ತಮ್ಮ ಶಿಷ್ಯಂದ್ರನ್ನು ಕರ್ಕೊಂಡು ಹೋಗ್ತಾರೆ. ಫಂಕ್ಷನ್ ಬಹಳ ಚೆನ್ನಾಗಿ ಆಗ್ತದೆ. ಆ ಸಾಹುಕಾರ ಗುರುಗಳು ಮತ್ತು ಶಿಷ್ಯಂದ್ರ ಕೂಡ ಭೋಜನ ಮಾಡಲಿಕ್ಕೆ ಕೂಡಿರ್ತಾನೆ. ತನ್ನ ಶ್ರೀಮಂತಿಗೆ ತೋರಿಸುವ ಸಲುವಾಗಿ ಬಹಳ ತರತರದ ಪದಾರ್ಥಗಳನ್ನು ಮಾಡಿಸಿರ್ತಾನೆ ಅವನು. ಎಲ್ಲರೂ ಊಟ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಗ ಸಾಹುಕಾರ ಇನ್ನು ಎರಡು ತುತ್ತು ಕೂಡ ತಿಂದಿರಂಗಿಲ್ಲ, ತನ್ನ ಸೇವಕರನ್ನು ಕರೆದ, ಇದು ಚೆನ್ನಾಗಿಲ್ಲ ಬೇರೆ ತಗೊಂಡು ಬಾ, ಅದು ಸರಿ ಇಲ್ಲ ಬೇರೆ ನೀಡು, ನಿಮಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂತೇಳಿ ಅವ್ರ ಮೇಲೆ ಸಿಟ್ಟಿಗೆ ಹೇಳ್ತಿರ್ತಾನೆ. ಆದರೆ ಗುರುಗಳ ಮತ್ತು ಆ ಶಿಷ್ಯಂದ್ರೆ ಚೆನ್ನಾಗಿ ಊಟ ಮಾಡ್ತಾರೆ. ಕೆಲವು ಸಮಯದ ನಂತರ ಸಾಹುಕಾರ ಇದ್ದಾವ ಗುರುಗಳಿಗೆ ಮತ್ತು ಅವ್ರ ಶಿಷ್ಯಂದರಿಗೆ ಬೀಳ್ಕೊಡ್ತಾನು. ಹೋಗುವಾಗ ಗುರುಗಳು ಸಾಹುಕಾರನ ಹೆಂಡತಿಗೆ ನನಗೆ ಎರಡು ರೊಟ್ಟಿ ಮತ್ತು ಪಲ್ಯ ಕಟ್ಟಿಕೊಡು ಅಂತಂತಾರೆ. ಸಾಹುಕಾರ್ತಿ ಅತಿ ಆನಂದದಿಂದ ಕಟ್ಟಿ ಕೊಡಲಿಕ್ಕೆ ಒಳಗೆ ಹೋಗ್ತಾಳು. ಆಗ ಗುರುಗಳು ಹೇಳ್ತಾರು, ನನಗೆ ಬರೀ ಎರಡೇ ರೊಟ್ಟಿ ಮತ್ತು ಪಲ್ಯ ಅಷ್ಟೇ ಬೇಕು ಅಂತಂತಾರೆ. ಆಗಲಿ ಗುರುಗಳೇ ಅಂಥೇಳಿ ಅವರಿಗೆ ರೊಟ್ಟಿ ಪಲ್ಯ ಅಷ್ಟೇ ಕಟ್ಟಿಕೊಡ್ತಾಳೆ. ಗುರುಗಳು ಮತ್ತು ಶಿಷ್ಯಂದರು ಆರಾಮಾಗಿ ನಡ್ಕೋತ ಹೋಗುವಾಗ ಒಬ್ಬ ಶಿಷ್ಯ ಇದ್ದಾವ ಗುರುಗಳಿಗೆ ಒಂದು ಮಾತು ಕೇಳ್ತಾನೆ, ಗುರುಗಳೇ ಊಟ ಇಷ್ಟು ಚೆನ್ನಾಗಿತ್ತು, ಆದರೂ ಆ ಸಾಹುಕಾರ ಊಟ ಮಾಡೋದು ಬಿಟ್ಟು ತನ್ನ ಸೇವಕರ ಮೇಲೆ ಸುಮ್ಮನೆ ಸಿಟ್ಟಿಗೆ ಹೇಳ್ತಿದ್ದ, ಅವ ಯಾಕೆ ಈ ಥರ ಮಾಡಿದ ಅನ್ನೋದು ನನಗೆ ತಿಳಿಯಲಿಲ್ಲ ಅಂತಾನು. ಆಗ ಗುರುಗಳು ಒಂದು ಮಗುಳನಕ್ಕೆ ಮತ್ತೆ ಬೀರ್ತಾರೆ, ನಿಮಗೆಲ್ಲರಿಗೂ ಊಟ ಹೇಗೆ ಅನ್ನಿಸ್ತು ಅಂತ ಕೇಳ್ತಾರೆ. ಆಗ ಎಲ್ಲರೂ, ಏ ಅಡಿಗೆ ಅತಿ ರುಚಿಕಟ್ಟಾಗಿತ್ತು, ಅದಕ್ಕೆ ನಾವು ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಬಂದೆವು ಅಂತ ಹೇಳ್ತಾರೆ. ಆಗ ಎದುರಿಗೆ ಒಬ್ಬ ಭಿಕ್ಷುಕ ಬರ್ತಾನೆ, ಗುರುಗಳೇ ನನಗೆ ಮೂರು ನಾಲ್ಕು ದಿವಸಗಳಿಂದ ಏನೂ ತಿನ್ನಕ್ಕೆ ಸಿಕ್ಕಿಲ್ಲ, ನಿಮ್ಮ ಕಡೆ ಏನಾದರೂ ಇದ್ರೆ ಕೊಡ್ರಿ ಅಂತ ಕೇಳ್ತಾನೆ. ಆಗ ಗುರುಗಳು ತಮ್ಮ ಕಡೆ ಇದ್ದ ಎರಡು ರೊಟ್ಟಿ ಮತ್ತು ಪಲ್ಯ ಅವನಿಗೆ ಕೊಡ್ತಾರೆ. ಆ ಭಿಕ್ಷುಕ ಗುರುಗಳು ಏನು ಕೊಟ್ಟಾರ ಅನ್ನೋದನ್ನು ಸರಿಗೆ ನೋಡೋಂಗಿಲ್ಲ, ಗಬಗಬನೆ ಅದನ್ನು ತಿಂದು ನೀರು ಕುಡಿತಾನು. ಮತ್ತು ಆನಂದದಿಂದ ಗುರುಗಳಿಗೆ ಹೇಳ್ತಾನೆ, ನನಗೆ ಈಗ ಜೀವ ಬಂತ್ರಿ, ನನಗೆ ಊಟ ಕೊಟ್ಟು ನನ್ನ ಜೀವ ಉಳಿಸಿದ್ರಿ ಅಂತಾನೆ. ಗುರುಗಳು ಅವನಿಗೆ ಆಶೀರ್ವಾದ ಮಾಡಿ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ತಮ್ಮ ಗುರುಕುಲ ಮುಟ್ಟಿದ ನಂತರ ಎಲ್ಲರೂ ಶಿಷ್ಯರನ್ನು ಕುಳ್ಳಿರಿಸಿಕೊಂಡು ಆ ದಿನ ನಡೆದಿದ್ದ ಘಟನೆಯನ್ನು ವಿವರವಾಗಿ ಹೇಳ್ತಾರೆ. ಈ ದಿನ ಆ ಸಾಹುಕಾರ ಚೆನ್ನಾಗಿ ಊಟ ಮಾಡದೆ ತನ್ನ ಕೆಲಸದವ್ರ ಮೇಲೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಪದೇ ಪದೇ ಸಿಟ್ಟಿಗೆ ಹೇಳ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಹಸಿವೆ ಅನ್ನೋದೇ ಗೊತ್ತಿಲ್ಲ. ಪ್ರತಿದಿನ ಅವನಿಗೆ ಮೃಷ್ಟಾನ್ನ ಭೋಜನ ಸಿಗ್ತಿರ್ತೈತಿ, ಮತ್ತು ಅವನಿಗೆ ಶ್ರೀಮಂತಿಗೆ ತೋರಿಸೋದು ಕೂಡ ಇತ್ತು. ಅದಕ್ಕೆ ಊಟದ ಮೇಲೆ ಅವನಿಗೆ ಲಕ್ಷ್ಯ ಇರಲೇ ಇಲ್ಲ, ಅದಕ್ಕೆ ಅವನಿಗೆ ಊಟ ಕೂಡ ರುಚಿಯಾಗಿ ಅನ್ನಿಸಲಿಲ್ಲ. ಈಗ ನಿಮಗೂ ಕೂಡ ಊಟದ ಮೇಲೆ ಲಕ್ಷ್ಯ ಇರಲಿಲ್ಲ, ಗುರುಗಳಿದ್ದವ್ರು ಶಿಷ್ಯರು ಹೇಳ್ತಾರೆ, ನಿಮಗೂ ಕೂಡ ಊಟದ ಮೇಲೆ ಲಕ್ಷ ಇರಲಿಲ್ಲ, ಯಾಕಂದ್ರೆ ನಿಮಗೂ ಕೂಡ ಹೊಟ್ಟೆ ತುಂಬ ಊಟ ದಿವಸ ಸಿಗತೈತಿ, ಆದರೆ ಅದು ಸಿಂಪಲ್ ಇರ್ತೈತಿ. ಅದಕ್ಕೆ ನಿಮಗೆ ಕೇವಲ ಅದರ ರುಚಿಯ ಮೇಲೆ ಗಮನ ಇತ್ತು. ಆ ಭಿಕ್ಷುಕ ನಾ ಏನು ಕೊಟ್ಟನ ಅನ್ನೋದು ಸಹ ನೋಡಲಿಲ್ಲ, ಅದರ ರುಚಿ ಹೇಗೈತೆ ಅಂತ ವಿಚಾರ ಮಾಡಲಿಲ್ಲ. ಅದು ತನ್ನ ಜೀವ ಉಳಿಸಲಿಕ್ಕೆ ಬಂದ ಒಂದು ವಸ್ತು ಅಂತ ತಿಳ್ಕೊಂಡ ಆ ಅಡಿಗೆ ಅವನಿಗೆ ಅದು ಅವನ ಜೀವವಾಗಿತ್ತದು. ಇದೇ ಥರ ನೀವು ಧ್ಯಾನವನ್ನು ಮಾಡುವಾಗ ನಿಮಗೆ ಧ್ಯಾನದ ಕಡೆ ಗಮನ ಇರಬೇಕು. ನಾ ಧ್ಯಾನ ಮಾಡೋದ್ರಿಂದ ಭಗವಂತ ನನ್ನ ಮ್ಯಾಲೆ ಪ್ರಸನ್ನ ಆಗ್ತಾನು, ಅವನು ನನಗೆ ಸಿಗ್ತಾನು, ನನ್ನ ಕಷ್ಟಗಳನ್ನು ಹೋಗಿಸ್ತಾನು, ಮತ್ತು ನನ್ನನ್ನು ತಾನು ಕೂಡ ಒಂದು ಮಾಡಿಸ್ಕೊಳ್ತಾನು ಅಂತ ವಿಚಾರ ಇಟ್ಕೊಂಡು ಧ್ಯಾನ ಮಾಡಿದರೆ ನಿಜವಾಗಲೂ ನಿಮಗೆ ಧ್ಯಾನನೂ ಹತ್ತೈತಿ, ಮತ್ತು ಭಗವಂತ ನಿಮ್ಮಲ್ಲಿ ಬಂದು ವಾಸನೂ ಮಾಡ್ತಾನೆ. ಅದು ನಿಮ್ಮ ಒಳ್ಳೆಯ ಸಂಸ್ಕಾರಗಳಿಗೆ ಕಾರಣ ಆಗ್ತೈತಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗುವ ಇನ್ನೊಂದು ಚಿಂತನೆಯ ವಿಷಯದ ಕೂಡ.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ, ಓಂ ನಮೋ ಭಗವತಿ ವಾಸುದೇವಾಯ. ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ, ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಅರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ಏಮೀ ಮತ ಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವನು ಕರ್ಮಫಲದ ಬಂಧನದಿಂದ ಮುಕ್ತನಾಗುತ್ತಾನೆ. ಸೊ ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯ ಆಜ್ಞೆಗೆ ಅವಿಧೇಯರಾದರೆ ಹೇಗೆ ಶಿಕ್ಷೆಯುಂಟು, ಹಾಗೆಯೇ ದೇವೋತ್ತಮ ಪರಮಪುರುಷನ ಆಜ್ಞೆಗೆ ಅವಿಧೇಯರಾದರೂ ನಿಶ್ಚಯವಾಗಿ ಶಿಕ್ಷೆಯುಂಟು. ಅವಿಧೇಯನಾದವನು ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯದವನಾಗಿ ಆತ್ಮವನ್ನು, ಪರಬ್ರಹ್ಮನನ್ನು, ಪರಮಾತ್ಮನನ್ನು, ದೇವೋತ್ತಮ ಪುರುಷನನ್ನು ಅರಿಯನು. ಆದುದರಿಂದ ಆತನಿಗೆ ಬದುಕಿನ ಪರಿಪೂರ್ಣತೆಯ ಭರವಸೆಯೇ ಇಲ್ಲ. ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆದಿರಬಹುದು, ಆದರೂ ತಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸಿದ್ರಿಂದ ಮಾತ್ರವೇ ಅವನು ಮಾಯೆಯ ಗೋಜಿನಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕರೆಸಿಕೊಳ್ಳುವವರು ಎಷ್ಟೋ ಮಂದಿ, ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿರುತ್ತಾರೆ. ಈ ಗುಣಗಳನ್ನು ಅವರು ದಾಟಲಾರರು. ಪಾಂಡಿತ್ಯದಲ್ಲಿ ಒಬ್ಬ ಮನುಷ್ಯ ಬಹುದೊಡ್ಡ ವಿದ್ವಾಂಸನಾಗಿರಬಹುದು, ಆದರೆ ಅಹೀಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡಿದ್ದರಿಂದ ಆತನು ಬಂಧನದಲ್ಲಿರುತ್ತಾನೆ. ಅಹೀಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು, ಆದರೂ ಅವನು ಅಂದರೆ ಕೃಷ್ಣ ಪ್ರಜ್ಞೆಯು ಆತನು ಐಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ. ಸೊ ಆದ್ದರಿಂದ ಮನುಷ್ಯನು ತನ್ನ ಕರ್ತವ್ಯವನ್ನು ಬಿಡಬಾರದು. ಯಾರು ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿಯಾಗಬಾರದು. ತನ್ನ ಸ್ಥಾನದಲ್ಲಿ ಉಳಿದು ಹಿರಿಯರ ಮಾರ್ಗದರ್ಶನದಲ್ಲಿ ಭಕ್ತಿಯೋಗವನ್ನು ಅವನು ಅಭ್ಯಾಸ ಮಾಡುವುದು ಉತ್ತಮ. ಆಧ್ಯಾತ್ಮಿಕತೆಯಲ್ಲಿ ಅವನು ಇರುವುದು ಉತ್ತಮ. ಸೊ ಈ ಥರ ಇರುವುದರಿಂದ ಅವನು ಮಾಯೆಯ ಹಿಡಿತದಿಂದ ಪಾರಾಗಬಹುದು. ಸೊ ಐಹಿಕ ಸೆರೆಗೆ ಮಿತಿ ಇಲ್ಲದ ಇಂದ್ರಿಯ ಭೋಗವೇ ಕಾರಣ. ಆದರೆ ಅಪೌರುಷೇಯ ಶಾಸ್ತ್ರಗಳ ವಿಧಿ ನಿಯಮಗಳನ್ನು ಅನುಸರಿಸುವವನು ಇಂದ್ರಿಯ ವಸ್ತುಗಳ ಗೋಜಿಗೆ ಸಿಕ್ಕಿ ಬೀಳುವುದಿಲ್ಲ. ಉದಾಹರಣೆಗೆ, ಬದ್ಧ ಆತ್ಮಕ್ಕೆ ಕಾಮತೃಪ್ತಿಯು ಅಗತ್ಯ. ವಿವಾಹ ಬಂಧನದ ಸ್ವಾತಂತ್ರ್ಯದ ಮಿತಿಯಲ್ಲಿ ಕಾಮತೃಪ್ತಿಗೆ ಅವಕಾಶ ಉಂಟು. ಶಾಸ್ತ್ರಗಳ ಆದೇಶದಂತೆ ತನ್ನ ಪತ್ನಿಯ ಹೊರತಾಗಿ ಬೇರೆ ಯಾವ ಹೆಂಗಸಿನೊಡನೆಯೂ ಕಾಮಭೋಗ ಪಡುವಂತಿಲ್ಲ. ಉಳಿದೆಲ್ಲ ಸ್ತ್ರೀಯರನ್ನು ತನ್ನ ತಾಯಿಯಂತೆ ಕಾಣತಕ್ಕದ್ದು. ಮಾತ್ರವತ್ ಪರಧಾರೇಶು, ಭೌತಿಕ ದೇಹವಿರುವಷ್ಟು ಕಾಲವೂ ಭೌತಿಕ ದೇಹದ ಅಗತ್ಯಗಳಿಗೆ ಅವಕಾಶ ಉಂಟು, ಆದರೆ ವಿಧಿ ನಿಯಮಗಳಿಗೆ ಅನುಗುಣವಾಗಿ ಮಾತ್ರ. ಆದರೂ ನಾವು ಇಂತಹ ಅವಕಾಶಗಳ ಹತೋಟಿಯನ್ನು ಅವಲಂಬಿಸಬಾರದು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು. ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ, ಏಕೆಂದರೆ ಪರಧರ್ಮವು ಭಯಂಕರವಾದದ್ದು. ಸೊ ಇತರರಿಗೆ ಗೊತ್ತು ಮಾಡಿದ ಕರ್ತವ್ಯಗಳನ್ನು ಮಾಡುವುದಕ್ಕಿಂತ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಭಗವಂತನ ಪ್ರಜ್ಞೆಯಲ್ಲಿ ಮಾಡಬೇಕು. ಲೌಕಿಕವಾಗಿ ಕರ್ತವ್ಯಗಳೆಂದರೆ ನಿಸರ್ಗ ಗುಣಗಳ ಅಧೀನದಲ್ಲಿ ಮನುಷ್ಯನ ಮಾನಸಿಕ ಭೌತಿಕ ಸ್ಥಿತಿಗನುಗುಣವಾಗಿ ನಿರ್ಧರಿಸಿದ ಕರ್ತವ್ಯಗಳಾಗಿವೆ. ಈಗ ಸೈಕೋಫಿಸಿಕಲ್ ನೇಚರ್ ಅಂತೇಳಿ ಇರುತ್ತೆ, ನಮ್ಮ ನಮ್ಮ ಸ್ವಭಾವಕ್ಕನುಗುಣವಾದಂಥ ಕರ್ತವ್ಯವನ್ನು ನಾವು ಮಾಡಬೇಕು. ಬೇರೆಯವರನ್ನು ಕಾಪಿ ಮಾಡುವ ಅವಶ್ಯಕತೆ ಇಲ್ಲ, ನಾವೆಲ್ಲರೂ ಪ್ರತ್ಯೇಕತೆಯನ್ನು ಪಡೆದಿದ್ದೇವೆ. ಸೊ ನಮ್ಮ ಸ್ವಭಾವಕ್ಕನುಗುಣವಾದ ಕರ್ಮವನ್ನು ನಾವು ಮಾಡಿದರೆ, ಪ್ರಕೃತಿಯಿಂದ ಬಂದಿರುವ ಗುಣಗಳ ಪ್ರಕಾರ ನಾವು ಮಾಡಿದರೆ ಅದರಲ್ಲಿ ನಮಗೆ ಯಶಸ್ಸು ಸಿಗಬಹುದು, ನಮ್ಮ ಉನ್ನತಿ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅವನು ಐಹಿಕ ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಇದೆಲ್ಲ ಇಷ್ಟೆಲ್ಲ ಕೇಳಿದ್ಮೇಲೆ ಅರ್ಜುನ ಹೀಗೆ ಹೇಳ್ತಾನೆ. ಅರ್ಜುನ ಉವಾಚ, ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೂರುಷ ಅವಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಹೀಗೆ ಹೇಳ್ತಾನೆ, ಹೇ ಕೃಷ್ಣ, ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ? ಸೊ ಪಾಪ ಮಾಡಬೇಕಂತ ಅವನಿಗೆ ಇಚ್ಛೆ ಇರುವುದಿಲ್ಲ, ಯಾಕೆ ಅವನು ಹೇಗೆ ಅವನು ಪ್ರಚೋದಿತನಾಗುತ್ತಾನೆ ಅಂಥೇಳಿ. ಅದಕ್ಕೆ ಶ್ರೀಕೃಷ್ಣ ಹೀಗೆ ಉತ್ತರಿಸುತ್ತಾರೆ,

0: ವೈರಿಣಂ. ಶ್ರೀಕೃಷ್ಣ ಹೀಗೆ ಹೇಳ್ತಾರೆ, ಅರ್ಜುನ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಜೀವಿಗೆ ಅಹಿಕ ಸೃಷ್ಟಿಯೊಡನೆ ಸಂಬಂಧ ಬಂದಾಗ ರಜೋಗುಣದ ಸಹವಾಸದಿಂದ ಭಗವಂತನಲ್ಲಿ ಇರುವಂತಹ ಅವನ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಡುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಹುಳಿ ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮವು, ಪ್ರೇಮದ ಅರಿವು ಕಾಮವಾಗಿ ಮಾರ್ಪಡುತ್ತದೆ. ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಕ್ರೋಧವು ಸಮ್ಮೋಹವಾಗಿ ಪರಿವರ್ತನೆಯಾಗುತ್ತದೆ ಮತ್ತು ಸಮ್ಮೋಹದಿಂದ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ಆದುದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಶುದ್ಧವಾದ ಜೀವಿಯು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಕಾಮವೇ. ಕೋಪವು ತಮೋಗುಣದ ಅಭಿವ್ಯಕ್ತಿ. ಈ ಗುಣಗಳು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಾಗಿ ಕಾಣಿಸಿಕೊಳ್ಳುತ್ತವೆ. ರಜಗುಣವು ತಮೋಗುಣವಾಗಿ ಕೀಳುಮಟ್ಟಕ್ಕೆ ಇಳಿಯದೆ ಬದುಕುವ ಮತ್ತು ಕೆಲಸ ಮಾಡುವ ನಿಯತ ರೀತಿಯಿಂದ ಸತ್ವಗುಣಕ್ಕೆ ಏರಿದರೆ ಮನುಷ್ಯನು ಕೋಪದ ಅಧಪತನದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಅವನು ಉದ್ಧಾರವಾಗಬಹುದು. ಸೊ ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳು. ಸೊ ಜೀವಿಗಳಿಗೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವಿದೆ. ಆದರೆ ಈ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡಿಕೊಂಡಾಗ ಸೇವಾಭಾವವು ಇಂದ್ರಿಯ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆಗ ಅವರು ಕಾಮಪರವಶರಾಗುತ್ತಾರೆ. ಬದ್ಧಾತ್ಮಗಳು ತಮ್ಮ ಕಾಮ ಪ್ರವೃತ್ತಿಗಳನ್ನು ಪೂರೈಸಿಕೊಳ್ಳಲೆಂದೇ ಈ ಅಹಿಕ ಜಗತ್ತನ್ನು ಸೃಷ್ಟಿ ಮಾಡಲಾಗಿದೆ. ಸೊ ಇಲ್ಲಿ ದೀರ್ಘಕಾಲದ ಕಾಮಪೂರಿತ ಚಟುವಟಿಕೆಗಳಿಂದ ಜೀವಿಗಳು ದಿಗ್ಭ್ರಮೆಗೊಂಡಾಗ ಅವು ತಮ್ಮ ನಿಜವಾದ ಸ್ಥಾನವನ್ನು ಕುರಿತು ಪ್ರಶ್ನಿಸಲು ಪ್ರಾರಂಭಿಸುತ್ತವೆ. ಈ ಪ್ರಶ್ನೆಯೇ ವೇದಾಂತ ಸೂತ್ರಗಳ ಪ್ರಾರಂಭ. ಅಲ್ಲಿ ಅಥಾಥೋ ಬ್ರಹ್ಮ ಜಿಜ್ಞಾಸ, ಮನುಷ್ಯನು ಪರಾತ್ಪರವನ್ನು ಕುರಿತು ಜಿಜ್ಞಾಸೆ ಮಾಡಬೇಕು ಎಂದು ಹೇಳಲಾಗಿದೆ. ಶ್ರೀಮದ್ ಭಾಗವತದಲ್ಲಿ ಪರಾತ್ಪರವನ್ನು ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇತರತಶ್ಚ ಅಥವಾ ಎಲ್ಲದರ ಮೂಲವು ಪರಬ್ರಹ್ಮ ಎಂದು ವಿವರಿಸಿದೆ. ಸೊ ಆದ್ದರಿಂದ ಕಾಮವನ್ನು ಕೂಡ ಪರಾತ್ಪರದ ಪ್ರೇಮವನ್ನಾಗಿ ಪರಿವರ್ತಿಸಿದರೆ ಕಾಮವನ್ನು ಕ್ರೋಧವನ್ನು ಆಧ್ಯಾತ್ಮವಾಗಿ ನಾವು ಪರಿವರ್ತಿಸಿದ ಹಾಗೆ ಆಗುತ್ತದೆ. ಉದಾಹರಣೆಗೆ, ಶ್ರೀರಾಮನ ಮಹಾಭಕ್ತನಾದ ಹನುಮಂತನು ರಾವಣನ ಸ್ವರ್ಣ ನಗರವನ್ನು ಸುಟ್ಟು ತನ್ನ ಕೋಪವನ್ನು ತೋರಿಸಿಕೊಂಡನು. ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದನು. ತನ್ನ ಕ್ರೋಧವನ್ನು ಕೂಡ ಭಗವಂತನ ಸೇವೆಗೆ ಅವನು ಮೀಸಲಿಟ್ಟ. ಅರ್ಜುನ ಕೂಡ ತನ್ನ ಶತ್ರುಗಳ ಮೇಲೆ ತನ್ನ ಕೋಪವನ್ನು ಅವನು ಪ್ರಯೋಗಿಸಿದ ಕೃಷ್ಣನ ಆದೇಶದ ಮೇಲೆ. ಸೊ ಆದ್ದರಿಂದ ಸೊ ಭಗವಂತನ ಪ್ರಜ್ಞೆಯಲ್ಲಿ ನಾವು ನಮ್ಮ ಕಾಮಕ್ರೋಧಗಳನ್ನು ಬಳಸಿಕೊಂಡಾಗ ಅವು ನಮ್ಮ ಶತ್ರುಗಳಾಗದೆ ಮಿತ್ರರಾಗುತ್ತವೆ.
1: ಧೂಮೇನಾವ್ರಿಯತೆ ವೈನೀರ್ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಸ್ ತಥಾ ತೇನೇದಮಾವೃತಂ.
0: ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಟ್ಟಂತೆ, ಕನ್ನಡಿಯು ಧೂಳಿನಿಂದ ಮುಚ್ಚಲ್ಪಟ್ಟಂತೆ, ಭ್ರೂಣವು ಗರ್ಭಕೋಶದಿಂದ ಮುಚ್ಚಲ್ಪಟ್ಟಂತೆ, ಜೀವಿಯು ಕಾಮದ ವಿವಿಧ ಪ್ರಮಾಣಗಳಿಂದ ಮುಚ್ಚಲ್ಪಟ್ಟಿದೆ. ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ ಅಂತ ಇಲ್ಲಿ ವಿವರಿಸಲಾಗಿದೆ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕು ಕೆಡಿಸುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ.
1: ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ.
0: ಕ್ರಿಯಾಶೀಲವಾದ ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿನಿಗಿಂತ ಇನ್ನೂ ಬಹುಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು. ಈಗ ಈ ದೇಹ ಇದು ಪಂಚಭೂತಗಳಿಂದ ಕೂಡಿರುವಂಥದ್ದು. ಇದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ನಮ್ಮ ಇಂದ್ರಿಯಗಳು. ಅದು ಇಂದ್ರಿಯಗಳು ಜಡ ವಸ್ತುವಿಗಿಂತ ಶ್ರೇಷ್ಠ, ಇಂದ್ರಿಯಗಳಿಗಿಂತ ಶ್ರೇಷ್ಠ ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠ ಆತ್ಮ. ಆದ್ರಿಂದ ಆತ್ಮದಲ್ಲೇ ಯಾರು ಸಂತೃಪ್ತಿಯನ್ನ ಪಡೆಯುತ್ತಾನೋ, ಯಾರು ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರುತ್ತಾನೋ, ಅವನು ಸ್ಥಿರ ಬುದ್ಧಿಯಲ್ಲಿ ಇರುತ್ತಾನೆ. ಅವನು ಬುದ್ಧಿಗೆ ನಿರ್ದೇಶನವನ್ನು ಕೊಡುತ್ತಾನೆ. ಬುದ್ಧಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ, ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ. ಆದ್ರಿಂದ ಯಾರು ಆತ್ಮದಲ್ಲೇ ಸಂತೃಪ್ತಿಯನ್ನ ಪಡೆಯುತ್ತಾನೋ ಅವನು ಮನಸ್ಸನ್ನ ಇಂದ್ರಿಯವನ್ನ ಎಲ್ಲವನ್ನ ನಿಗ್ರಹಿಸಬಲ್ಲನು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಆತ್ಮದಲ್ಲೇ ಸಂತೃಪ್ತಿಯನ್ನ ನಾವು ಪಡೆಯಬೇಕಂತ ಇದ್ರೆ ನಾವು ಭಗವಂತನ ಜೊತೆ ಕನೆಕ್ಟ್ ಆದರೆ ಮಾತ್ರ ಸಾಧ್ಯ. ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗದ ಹೊರತು ನಮಗೆ ನಿಜವಾದ ನಮ್ಮ ಸ್ವರೂಪ ಏನು ಅಂತೇಳಿ ಗೊತ್ತಾಗುದಿಲ್ಲ. ನಾವು ಅಂದ್ರೆ ನಾವು ನಿಜವಾದ ಒಂದು ಜ್ಞಾನದಲ್ಲಿ ಇದ್ದೇವೆ ಅಂತೇಳಿ ಅರ್ಥ. ಸೊ ಆಗ ಆತ್ಮ ಬುದ್ಧಿಗೆ ನಿರ್ದೇಶನವನ್ನು ಕೊಟ್ಟಾಗ ಬುದ್ಧಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸಿಗೆ ನಿರ್ದೇಶನವನ್ನು ಕೊಡುತ್ತದೆ. ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಬುದ್ಧಿ ಹೇಳುತ್ತದೆ. ಮನಸ್ಸು ಆಗ ನಿಯಂತ್ರಣದಲ್ಲಿ ಇದ್ದಾಗ ಇಂದ್ರಿಯಗಳನ್ನು ಕೂಡ ನಿಗ್ರಹ ಮಾಡೋದಕ್ಕೆ ಸಾಧ್ಯವಾಗುತ್ತದೆ.
1: ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗ ಎಂಬ 3ನೇ ಅಧ್ಯಾಯ ಮುಕ್ತಾಯವಾಯಿತು. ನಾಳಿನಿಂದ ನಾವು 4ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
2: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು.

0: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಒಂದು ಗಂಟೆಯವರೆಗೆ ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ. ಸಂಧ್ಯಾ ಸಮಯ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿಯ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ ಕೇಳುವರೆ, ನಾನು ಡಾಕ್ಟರ್ ಅಡ್ವೇಶ್ ಬಸವಣ್ಣಪ್ಪ ಹೊಳೆಯಾಚಿ. ಕೆಎಲ್ಇಯ ಆಯುರ್ವೇದ ಆಸ್ಪತ್ರೆ ಶಹಾಪುರ್ ಬೆಳಗಾವಿಯಲ್ಲಿ ಮೂತ್ರರೋಗ ತಜ್ಞನಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ನಾನು ತಮ್ಮ ಜೊತೆಗೆ ಪ್ರೋಸ್ಟೇಟೊಮೆಗಲಿ ಎಂಬ ರೋಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡಲು ಬಯಸುತ್ತೇನೆ. ಪ್ರೋಸ್ಟೇಟೊಮೆಗಲಿ, ಇದನ್ನು ನಾವು BPH ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ಪ್ಲೇಜಿಯಾ ಅಂತಲೂ ಕರೀತಾರೆ. ಇದು ಪುರುಷರಲ್ಲಿ ಸಾಮಾನ್ಯವಾಗಿ 50 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಈ ರೋಗದ ಲಕ್ಷಣಗಳು ನಮಗೆ ಕಂಡುಬರುತ್ತವೆ. ಇದರಲ್ಲಿ ಪೌರುಷ ಗ್ರಂಥಿ ಎಂಬ ಒಂದು ಗ್ರಂಥಿಯ ಗಾತ್ರದಲ್ಲಿ ಹಿಗ್ಗುವಿಕೆಯಿಂದಾಗಿ ಈ ರೋಗ ನಮಗೆ ಕಂಡುಬರುತ್ತದೆ. ಇದರಲ್ಲಿ ಸಾಮಾನ್ಯವಾಗಿ ಲಕ್ಷಣಗಳು ಏನಪ್ಪ ಅಂತಂದರೆ, ರಾತ್ರಿಯಲ್ಲಿ ಮೇಲಿನ ಮೇಲೆ ಮೂತ್ರ ವಿಸರ್ಜನೆಯ ಭಾವನೆ ಬರುವುದು, ಅದರ ಜೊತೆಗೆ ಮೂತ್ರವನ್ನು ತಡೆಗಟ್ಟುವಲ್ಲಿ ವಿಫಲವಾಗುವುದು, ಬೇಗನೆ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ಭಾವನೆ ಬರುವುದು, ಅದರೊಟ್ಟಿಗೆ ಅಲ್ಲಿ ಮೂತ್ರ ವಿಸರ್ಜನೆಗೆ ಹೋದಾಗ ಅದು ಒಂದು ಧಾರೆಯಲ್ಲಿ ಬರದೆ ಹನಿ ಹನಿಯಾಗಿ ಬೀಳುವುದು, ಈ ರೀತಿ ಮೂತ್ರ ಸಂಬಂಧಿ ಲಕ್ಷಣಗಳು ಈ ರೋಗದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಮೊದಲೇ ಹೇಳಿದಂತೆ 50 ವರ್ಷ ಮೇಲ್ಪಟ್ಟ ಪುರುಷರಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ವಯಸ್ಸು ಹೆಚ್ಚಾದಂತೆ ಇದರ ರೋಗ ಲಕ್ಷಣಗಳು ಅಧಿಕವಾಗಬಹುದು ಮತ್ತು ಗಾತ್ರವು ಕೂಡ ಹೆಚ್ಚುತ್ತದೆ. ಇದು ಮೂತ್ರ ರೋಗ ಸಂಬಂಧಿಸಿದ ರೋಗ ಆದ್ದರಿಂದ ಸಾಮಾನ್ಯವಾಗಿ ಜನರು ಇದರ ಬಗ್ಗೆ ಹೇಳಲು ಸಂಕೋಚ ಪಡುತ್ತಾರೆ. ಅದಕ್ಕಾಗಿ ಅವರು ಮೊದಲನೇ ಘಟ್ಟದಲ್ಲೇ ಇದರ ಬಗ್ಗೆ ಹೇಳದೆ ಅದನ್ನು ಅದೇ ರೀತಿ ಇಗ್ನೋರ್ ಮಾಡ್ತಾರೆ. ಹೀಗಾಗಿ ಅದು ಸೈಜ್ ಸ್ವಲ್ಪ ದೊಡ್ಡದಾಗುತ್ತಾ ಹೋದಾಗೆ ಅವರು ಸ್ವಲ್ಪ ಆಮೇಲೆ ಅವರು ವೈದ್ಯರ ಬಳಿಗೆ ಅದೆಲ್ಲ ಬರುತ್ತಾರೆ. ಸೊ ಹಾಗೆ ಮಾಡದೆ, ಸಂಕೋಚ ಪಡದೆ ತಮ್ಮ ಶಾರೀರಿಕ ತೊಂದರೆಗಳನ್ನು ನೀವು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ಬಂದು ಭೇಟಿಯಾದರೆ ನಾವು ಇದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ನೀಡುತ್ತೇವೆ. ಸಾಮಾನ್ಯವಾಗಿ ಇದರದು ಗಾತ್ರ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಆದರೆ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದಕ್ಕೆ ಉತ್ತಮವಾದ ಪರಿಣಾಮಕಾರಿಯಾದ ಔಷಧಿ ಲಭ್ಯವಿದೆ. ನಾವು ಆಯುರ್ವೇದದಲ್ಲಿ ಉಲ್ಲೇಖಿಸಿರುವಂಥ ವಿವಿಧ ಔಷಧೀಯ ಗಿಡಮೂಲಿಕೆಗಳನ್ನು ಉಪಯೋಗಿಸಿ ಅದರಿಂದ ಔಷಧಿಗಳನ್ನು ಮಾಡಿ ತಮಗೆ ಚಿಕಿತ್ಸೆಯನ್ನು ನೀಡುತ್ತೇವೆ. ಅದರ ಜೊತೆಗೆ ಪಂಚಕರ್ಮ ಎಂಬ ವಿಶೇಷ ಚಿಕಿತ್ಸೆಯನ್ನು ಕೂಡ ನಾವು ಇದರಲ್ಲಿ ನೀಡುತ್ತೇವೆ. ಈ ರೋಗವು ಮುಖ್ಯವಾಗಿ, ಇದಕ್ಕೆ ನಿಖರವಾದ ಕಾರಣ ಇನ್ನೂ ವೈದ್ಯಕೀಯ ಜಗತ್ತಿಗೆ ತಿಳಿದಿಲ್ಲ, ಆದರೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಪುರುಷರಲ್ಲಿ 50 ವರ್ಷದ ನಂತರ ಆಗುವ ಹಾರ್ಮೋನುಗಳ ಹೇರುಪೇರುದಿಂದಾಗಿ ಈ ರೋಗವು ಕಂಡುಬರುತ್ತದೆ ಅಂತ ಇತ್ತೀಚಿನ ಸಂಶೋಧನೆಗಳು ತಿಳಿಸುತ್ತವೆ. ಆಮೇಲೆ ಈ ರೋಗವನ್ನು ನಾವು ಬೇರೆ ಬೇರೆ ಪರೀಕ್ಷೆಗಳಿಂದ ನಾವು ಈ ರೋಗವನ್ನು ನಾವು ಕಂಡುಹಿಡಿಯಬಹುದು. ಸಾಮಾನ್ಯವಾಗಿ ನೀವು ವೈದ್ಯರ ಕಡೆ ಬಂದಾಗ ಈ ರೋಗ ಲಕ್ಷಣಗಳಿದ್ದರೆ ನಾವು ಸೋನೋಗ್ರಫಿ, ಅಲ್ಟ್ರಾಸೋನೋಗ್ರಫಿ ಅಂತ ನಾನು ನಿಮಗೆ ಅದರಲ್ಲಿ ನಮ್ಗೆ ಕೂಡ ನಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಸೊ ಪ್ರೋಸ್ಟೇಟೊಮೆಗಲಿ ಅಥವಾ BPH ಅನ್ನೋದು ವಿವಿಧ ಗ್ರೇಡ್ಗಳಲ್ಲಿ ಅದರ ಸೈಜ್ ಪ್ರಕಾರ ಬೇರೆ ಬೇರೆ ಗ್ರೇಡ್ಗಳಲ್ಲಿ ಇದನ್ನು ವಿಂಗಡಿಸಲಾಗುತ್ತದೆ. ನಮ್ಮಲ್ಲಿ ಎಲ್ಲ ಗ್ರೇಡ್ಗಳ ಚಿಕಿತ್ಸೆ ನಾವು ಮಾಡುತ್ತೇವೆ. ಅದು ತುಂಬ ಪ್ರಾರಂಭದ ಹಂತದಲ್ಲಿದ್ದರೆ ರೋಗವು, ನಾವು ಔಷಧಿಗಳಿಂದ ಅದನ್ನು ನಾವು ಕಡಿಮೆ ಮಾಡುತ್ತೇವೆ. ಆಮೇಲೆ ಅದು Grade 3 ಅಥವಾ Grade 4 ಆಗಿದೆ ಅಂದರೆ ನಾವು ಅದಕ್ಕೆ ವಿಶೇಷವಾದ ಪಂಚಕರ್ಮ ಚಿಕಿತ್ಸೆಗಳಿಂದ ಉತ್ತಮವಾದ ಚಿಕಿತ್ಸೆಯನ್ನು ಇಲ್ಲಿವರೆಗೆ ನೀಡುತ್ತಾ ಬಂದಿದ್ದೇವೆ. ಇದನ್ನು ನಮ್ಮಲ್ಲಿ ಚಿಕಿತ್ಸೆ ಪಡೆದಂಥ ರೋಗಿಗಳು ಅವರು ಹಲವಾರು ವರ್ಷಗಳಿಂದ 7-8 ವರ್ಷಗಳಿಂದ ನಮ್ಮಲ್ಲಿ ಫಾಲೋಅಪ್ ಮಾಡಿದ್ದಾರೆ. ಅವರಿಗೆ ಯಾವುದೇ ರೀತಿ ಇನ್ನೂ ಪುನರಾವರ್ತನೆ ಆಗಿಲ್ಲ. ಸಾಮಾನ್ಯವಾಗಿ ಈ ರೋಗಕ್ಕೆ ನಮ್ಮಲ್ಲಿ ಒಂದು 4-6 ತಿಂಗಳವರೆಗೆ ಒಂದು ಕೋರ್ಸ್ ಇದೆ, ಔಷಧಿ ಮತ್ತು ಪಂಚಕರ್ಮ ಸೇರಿಸಿ. ಸೊ ಈ 4-5 ತಿಂಗಳುಗಳಲ್ಲಿ ಅಥವಾ 4-6 ತಿಂಗಳುಗಳಲ್ಲಿ ನಾವು ವಿಶೇಷವಾದ ಬದಲಾವಣೆಯನ್ನು ಕಂಡು ಈವನ್ ಬಹಳಷ್ಟು ಪೇಷಂಟ್ ರೋಗಿಗಳಲ್ಲಿ ನಮಗೆ ಸೋನೋಗ್ರಫಿಯಲ್ಲಿ ಕೂಡ ಅದರ ಸೈಜ್ ಕಡಿಮೆ ಆಗಿರುವುದು ಕಂಡು ಬಂದಿದೆ. ಸೊ ಅದಕ್ಕಾಗಿ ನಾನು ತಮ್ಮಲ್ಲಿ ಮತ್ತೆ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಜನರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಆಯುರ್ವೇದ ಬೆಳೆಯಲಿ, ಅದರ ಜೊತೆಗೆ ಜನನು ಆಯುರ್ವೇದದ ಉಪಯೋಗವನ್ನು ತಗೊಳ್ಳಲಿ ಅಂತ ನಾನು ಭಾವಿಸುತ್ತಾ, ಇಲ್ಲಿವರೆಗೆ ಸುಮಾರು ರೋಗಿಗಳು ಇದರ ಲಾಭವನ್ನು ಪಡೆದಿದ್ದಾರೆ. ಶಸ್ತ್ರಚಿಕಿತ್ಸೆ ರಹಿತವಾಗಿ ನಾವು ಈ ರೋಗಕ್ಕೆ ಚಿಕಿತ್ಸೆ ನೀಡುತ್ತಾ ಬಂದಿದ್ದೇವೆ ಹಾಗೂ ಬಹಳ ವರ್ಷಗಳಿಂದ ಅದು ಪುನರಾವರ್ತಿಯೂ ಆಗಿಲ್ಲ. ಸೊ ಇದು ಇದರ ಇನ್ನೊಂದು ಲಾಭ ಅಂತ ನಾವು ಹೇಳ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್, ಅಡ್ಡ ಪರಿಣಾಮ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಈ ರೋಗಕ್ಕೆ ತುಂಬ ಪರಿಣಾಮಕಾರಿಯಾಗಿ ಚಿಕಿತ್ಸೆ ಇಲ್ಲಿ ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯಲ್ಲಿ ನೀಡುತ್ತಾ ಬಂದಿದ್ದೇವೆ. ಸೊ ತಾವೂ ಕೂಡ ಈ ರೋಗದಿಂದ ಬಾಧಿತರಾಗಿದ್ದರೆ ಅಥವಾ ತಮಗೂ ಕೂಡ ಇದರಿಂದ ಯಾವುದರ ಸಂಶಯ ಇದ್ದರೆ ತಾವು ನಮ್ಮ ಆಸ್ಪತ್ರೆಗೆ ಬಂದು ತಪಾಸಣೆ ಮಾಡಿಕೊಳ್ಳಬಹುದು, ಅಥವಾ ತಮ್ಮ ಪರಿಚಯದಲ್ಲಿ, ತಮ್ಮ ಸ್ನೇಹಿತರಲ್ಲಿ, ತಮ್ಮ ಬಂಧುಗಳಲ್ಲಿ ಯಾರಾದರೂ ಈ ರೀತಿ ತೊಂದರೆ ಇದ್ದರೆ ನೀವು ಅವರ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಈ ನಮ್ಮ ಆಸ್ಪತ್ರೆಯ ಬಗ್ಗೆ ತಿಳಿಸಿ ಅವರೂ ಕೂಡ ತಮ್ಮ ಆರೋಗ್ಯಯುತವಾದ ತಮ್ಮ ಜೀವನವನ್ನು ನಡೆಸಲು ಅವರಿಗೆ ಸಹಕಾರಿಯಾಗಿ. ಧನ್ಯವಾದಗಳು.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ವಂದೇ ಪಿಯೂಷದಾಯಕಂ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತೆ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या KLE विश्वनाथ कत्ती दंत महाविद्यालय, KLE युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚಿಯಾ ಸೀಡ್ಸ್, ಚಿಯಾ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರಿಮಠ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ವಿಷಯ ಚಿಯಾ ಸೀಡ್ಸ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಇದು ಚಿಯಾ ಬೀಜ ಒಂದು ಪೌಷ್ಟಿಕವಾದಂಥ ಬೆಳೆ, ಮತ್ತು ಇದನ್ನು ಎಣ್ಣೆ ಬೀಜಕ್ಕೆ ನಾವು ಸೇರಿಸಲಾಗಿದೆ. ಈ ಬೆಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳೇನೂ ಅಸ್ತವಿತ ನಾವು ಕರೀಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಇದು ಒಂದು ಲ್ಯಾಮೇಸಿಯೆ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಬೆಳೆ. ಇದು ಸಸ್ಯಶಾಸ್ತ್ರದ ಅನ್ವಯ ಪ್ರಕಾರ ಇದನ್ನು ಸಾಲ್ವಿಯಾ ಹಿಸ್ಪಾನಿಕಾ ಅಂತೇಳಿನೂ ನಾವು ಕರಿತೀವಿ. ಇದನ್ನು ಇದು ಪುರಾತನ ಬೆಳೆಯಾಗಿದ್ದು ಇದು ಮೆಕ್ಸಿಕೋ, ದಕ್ಷಿಣ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾ ಹಾಗೂ ಇದರ ಉಗಮ ಸ್ಥಾನವಾಗಿದೆ. ಇದು ದಕ್ಷಿಣ ಅಮೆರಿಕಾ, ಪಶ್ಚಿಮ ಮೆಕ್ಸಿಕೋ ಹಾಗೂ ಪಾಶ್ಚಾತ್ಯ ಸಂಯುಕ್ತ ಸಂಸ್ಥಾನಗಳು ಸೇರಿದಂತೆ ಪ್ರಪಂಚದ ಇತರ ದೇಶಗಳಲ್ಲಿ ಆಹಾರ ಬೆಳೆಯಾಗಿ ಬೆಳೆಯಲಾಗ್ತದೆ ಸರ್. ಅದನ್ನು ಇದು ಇತ್ತೀಚಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಭಾಳಷ್ಟು ಒಂದು ಇದಕ್ಕೆ ಡಿಮಾಂಡ್ ಬಂದಿತ್ತು ಅಂತ ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಏನಾಗಿದೆ ಸರ್, ಮೈಸೂರಲ್ಲಿ ಸುಮಾರು 2014 ಅಲ್ಲಿ CFTRI ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅದಕ್ಕೆ CFTRI ಅಂತ ಹೇಳ್ತೀವಿ. ಆ ಸಂಸ್ಥಾದವ್ರು ಏನು ಮಾಡಿದ್ರು, ಮೊಟ್ಟ ಮೊದಲು 2014 ಒಂದು ಪರಿಚಯ ಮಾಡೋ ಸಲುವಾಗಿ ಈ ಬೆಳೆನ ಆ ಭಾಗದಲ್ಲಿ ರೈತರಿಗೆ ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರದಲ್ಲಿ ಕೊಟ್ಟಿದ್ರು. ತದನಂತರ ಈಗ ಅಲ್ಲಿ ಸುಮಾರು 1,000-2,000 ಎಕರೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಲ್ಲಿ ಅಷ್ಟೇ ಅಲ್ಲ ಸರ್, ಇದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆದಾಯ ತರುವಂಥ ಬೆಳೆ ಅಂತೇಳಿ ರೈತರಿಗೆ ಗಮನಕ್ಕೆ ಬಂತು. ಮೊದಲಿನ ಬೆಳೀತತಿಲ್ಲೋ ಅಂತ ನೋಡಿದ ತಕ್ಷಣ ರೈತರಿಗೆ ಏನಾಯಿತು, ಭಾಳಷ್ಟು ಬೆಳೆ ಚೆನ್ನಾಗಿ ಬಂತು. ಆಮೇಲೆ ಇದನ್ನು ಒಂದು ಮಾರ್ಕೆಟ್ ರೇಟು ಸಹಿತ ಭಾಳಷ್ಟು ಹೆಚ್ಚಿಗೆ ಇರೋದ್ರಿಂದ ಇತ್ತೀಚಲಾಗಿ ಎಲ್ಲ ರೈತರು ಅಲ್ಲಿ ಬೆಳೀತಾ ಇದ್ದಾರೆ ಮೈಸೂರು ಭಾಗದಲ್ಲಿ. ಆಮೇಲೆ ಈಗ ಸದ್ಯಕ್ಕೆ ಏನು ನೋಡಿದಾಗ ಬೀದರು, ಗುಲ್ಬರ್ಗ, ಆಮೇಲೆ ನಮ್ಮ ಬೆಳಗಾವಿ ಧಾರವಾಡ, ಬಾಗಲಕೋಟೆ ಭಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಜನ ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರು ಹಿಂಜರಿಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಮಾರ್ಕೆಟಿಂಗ್ ಎಲ್ಲಿ ತೋತಾರೆ ಏನಂತ ಹೇಳಿದಿಷ್ಟು ಒಂದು ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ರೈತರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಥರದ್ದೊಂದು ಭಾಳಷ್ಟು ಪೌಷ್ಟಿಕ ಬೆಳೆ ಇರೋದ್ರಿಂದ ಇದನ್ನು ಒಂದು ನಾವು ಇದಕ್ಕೆ ಎಂಥ ಆಹಾರ ಕೈತೀವಿ ಅಂತ ಹೇಳಿದ್ರೆ ಒಂದು ಸೂಪರ್ ಫುಡ್ ಅಂತ ಹೇಳ್ತೀವಿ ಸರ್ ಅದನ್ನು.
0: ಎಸ್,
1: ಹಾಗಾಗಿ ರೈತರು ಯಾವುದೇ ಅಂಜಿಕಿಲ್ಲದೇನೆ ಈ ಬೆಳೆಯನ್ನು ಬೆಳಿಬಹುದು.
0: ಅಂತಹ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇದರ ಒಂದು ಪೌಷ್ಟಿಕ ಗುಣಗಳು ಬಹಳಷ್ಟಿವೆ ಅಂತ, ಅದ್ರ ಬಗ್ಗೆನೇ ಒಂದು ಪ್ರಶ್ನೆ, ಚಿಯಾ ಬೀಜದ ಪೌಷ್ಟಿಕ ಗುಣಗಳು ಯಾವುವು?
1: ಸರ್, ಇದರಲ್ಲಿ ಚಿಯಾ ಬೀಜದಲ್ಲಿ ದೇಹದ ಒಂದು

0: ಭಾಳಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಬೆಳೆಯನ್ನು. ಹಾಗಾಗಿ ಈ ಉಮೆಗೆ ಅದಕ್ಕೂ ಹೆಲ್ಪ್ ಆಗ್ತದಂದರೆ ಒಂದು ಬ್ರೈನ್ ಡೆವಲಪ್ಮೆಂಟಿಗಾಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮ್ಯಾಗ್ನೀಸಿಯಮ್ಮು ಖನಿಜಾಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕಾಲು ಹರಿಯೋದಾಗಲಿ ಅಥವಾ ಹೃದಯ ಕಾಯಿಲೆ ಇದ್ದವರು ಶುಗರ್ ಪೇಷಂಟ್ ಇದ್ದಾರೆ ಒಂದು ಬಿ ಪಿ ಪೇಷಂಟ್ಗೆ ಇದೆಲ್ಲದಕ್ಕೂ ಭಾಳಷ್ಟು ಒಂದು ಪೌಷ್ಟಿಕ ಭರಿತ ಆಹಾರ ಅಂತ ಹೇಳ್ಬೋದು. ಇದನ್ನು ಹೆಂಗೆ ತೊಗೋಬೇಕಂತ ಹೇಳಿದ್ರೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಈಗ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ಕುಸ್ತಿ ಪಟುಗಳು ಇದನ್ನೇನು ರಾತ್ರಿ ಹೊತ್ತು ಏನು ಮಾಡೋದು, ಒಂದು ಚಮಚೆ ನೀರಲ್ಲಿ ಒಂದು ಚಿಯಾ ಬೀಜನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಿದ್ದೆ ಆದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೆಲಸ ಮಾಡುತ್ತೆ, ಆಮೇಲೆ ಬಿ ಪಿ ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಹೊರಗೆ ಹಾಕುತ್ತೆ, ಆಮೇಲೆ ನಾವು ಏನಾದರೂ ತಿಂದಿದ್ರೆ ಎಣ್ಣೆ ಪದಾರ್ಥಗಳನ್ನು ಅದನ್ನು ಸಹಿತ ಹೊರಹಾಕಿ ಸಣ್ಣಗಾಗಲಿಕ್ಕೆ ಅಂದರೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಜನ ಇವತ್ತು ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ ಸೌಂದರ್ಯವರ್ಧಕದಲ್ಲಿಯೂ ಸಹಿತ ಇದನ್ನು ನಾವು ಬಳಸ್ಬೋದಾಗಿದೆ. ಹೆಣ್ಮಕ್ಳು ಈಗ ಸೌಂದರ್ಯವರ್ಧಕದಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿ ಇದಕ್ಕೆ ಹೋಗಿ. ಇದನ್ನು ನಾವು ಏನು ಮಾಡೋದು, ಚಿಯಾವನ್ನು ಸ್ವಲ್ಪ ಹಾಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಟುಬಿಟ್ಟು ಬೆಳಗ್ಗೆ ಎದ್ದ ಅಲ್ಲಿ ಪೇಸ್ ಮೇಲೆ ಹಾಕೊಂಡ್ಬಿಟ್ರೆ ಅದನ್ನು ಅಲ್ಲಿ ಚಿಯಾದ್ದು ಏನು ಪೌಷ್ಟಿಕಾಂಶಗಳು ಸ್ಕಿನ್ನಲ್ಲಿ ಹೋಗಿಬಿಟ್ಟು ಸೌಂದರ್ಯ ಸಹಿತ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ ಸರ್. ಹಾಗಾಗಿ ಇದಕ್ಕೆ ಬಹಳಷ್ಟು ಔಷಧ ಗುಣಗಳು ಬಹಳಷ್ಟಿದೆ.
1: ಅಂತಹ ಸಂದರ್ಭದಲ್ಲಿ ಚಿಯಾ ಬೆಳೆಯುವ ವಿಧಾನ, ಮೊದಲನೇದಾಗಿ ಸೂಕ್ತ ಕಾಲ ಮತ್ತು ಮಣ್ಣು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ಇದು ಸೂಕ್ತ ಕಾಲ ಅಂತ ಹೇಳಿದ್ರೆ ಇದಕ್ಕೆ ಒಂದೇದ್ದು ಎಲ್ಲ ಸೀಸನ್ನಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಇದನ್ನು ನಾವು ಬೆಳಿಬೋದು. ಆದರೆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೆಳೆಯುವ ಹೊತ್ತಿನಾಗ ಅಂದರೆ ನಮ್ಮಲ್ಲಿ ಕೃಷಿ ಮೂರು ಸೀಸನ್ಗಳು ಬರ್ತವೆ ಸರ್. ಒಂದು ಖರೀಫ್ ಅಂತ ಹೇಳ್ತೀವಿ, ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಅಂತ ಬರ್ತವೆ. ಬಟ್ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಇದನ್ನು ದ ಹಿಂಗಾರು ಏರಿಯಾದಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿವರೆಗೂ ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ. ಅಂದರೆ ಯಾವುದೇ ಮಣ್ಣಿನಲ್ಲಿ ಸಹಿತ ಇದನ್ನು ಬೆಳಿಬೋದು ನಾವು. ಈಗ ಇಂಥದೇ ಮಣ್ಣು ಬೇಕಂತೇನಿಲ್ಲ. ಆದರೆ ರೈತರಿಗೆ ಏನಕ್ಕೆ ಪ್ರಶ್ನೆ ಬರ್ತದೆ ಅಂತೇಳಿದ್ರೆ ಇದಕ್ಕೆ ಗೊಬ್ಬರ ಬೇಕೇನು ಕೇಳ್ತಾರೆ. ಸೊ ಗೊಬ್ಬರ ಬಹಳಷ್ಟು ಕಡಿಮೆ ಆಗ್ತದೆ. ಗೊಬ್ಬರ ಎಂಥ ಗೊಬ್ಬರಪ್ಪ ಅಂತ ಹೇಳಿದ್ರೆ ಈ ತಿಪ್ಪಿ ಗೊಬ್ಬರ ಅಂತ ಹೇಳ್ತೀವಿ, ಅಂದರೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಅದ್ರ ಮೇಲೆ ಇದು ಬಂದ್ಬಿಡ್ತದೆ. ಅಂದರೆ ಇದು ಹೆಚ್ಚಾಗಿ ಇದನ್ನು ಆರ್ಗ್ಯಾನಿಕ್ದಾಗ ಬೆಳೆದ್ರಂತೂ ಇನ್ನೂ ಚಲೋ. ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾದ್ರೆ ಇನ್ನೂ, ಯಾಕೆಂದರೆ ಬೇರೆ ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಇಲ್ಲದೇ ಈ ಬೆಳೆಯನ್ನು ನಾವು ಎಲ್ಲ ಕಾಲದಲ್ಲಿನೂ ಮತ್ತು ಎಲ್ಲ ಮಣ್ಣಿನಲ್ಲೂ ಇದು ಬೆಳೆಯಬಹುದಂತ ಒಂದು ಚಿಯಾ ಬೆಳೆ.
1: ಸ್ನೇಹಿತರೆ, ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಬೀಜ, ಚಿಯಾ ಸೀಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸೂಕ್ತ ಕಾಲ ಮಣ್ಣಿನ ಬಗ್ಗೆ ಮಾತನಾಡಿದ್ವಿ, ತಳಿಗಳು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ತಳಿಗಳು ಯಾವಿದಾವೆ ಅಂತ ಹೇಳಿ. ಈಗ ಇತ್ತೀಚಿಗೆ ನಾವು ಅಭ್ಯಾಸ ಮಾಡಿದಂಗೆ ಕಳೆದ ಒಂದು 10 ವರ್ಷದಿಂದ ಸಹಿತ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಅಂಥ ಯಾವುದೇ ಅಂದರೆ ಇದನ್ನು ಇಂಪ್ರೂವ್ಡ್ ತಳಿಗಳು ಅಂತ ಯಾವಿಲ್ಲ. ಈ CFTRI ಮಾಡಿದಂಥ ತಳಿಗಳು, ಮೆಕ್ಸಿಕೋದಿಂದ ಬಂದಂಥ ತಳಿಗಳು, ಬಿಳಿ ಮತ್ತು ಕರಿ ಚಿಯಾ ಬೀಜಗಳು ಅಂತ ಹೇಳ್ತೀವಿ, ಅದನ್ನೇ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಾವು ಸುಮಾರು 100 ಜನ ರೈತರಿಗೆ ಬೀಜಗಳನ್ನು ಕೊಡಲಾಗಿತ್ತು. ಅವರ ಒಂದು ಅಭಿಪ್ರಾಯ ಪ್ರಕಾರ ಈ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎರಡೇ ತಳಿಗಳು ಇರು, ಬಿಳಿ ಮತ್ತು ಕರಿ ತಳಿಗಳು.
1: ಭೂಮಿ ಸಿದ್ಧತೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
0: ಹಾಂ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ರೈತರು ಯೂಶ್ವಲಿ ಎಲ್ಲನೂ ಭೂಮಿಯನ್ನು ಹದವಾಗಿ ಮಾಡಿಕೊಂಡು ರೆಂಟಿ ಸಾಲ 2 ಸಾಲ ಪೂರ್ತಿ ಸಾಲಗಳನ್ನು ಬಿಟ್ಟು ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ರೈತರು ಚೆನ್ನಾಗಿ ಒಂದು ಹದ ಮಾಡಿಕೊಂಡು ರೈತರಿಗೆ ಇದು ಮಾಹಿತಿ ಇರ್ತದೆ ಸರ್ ಎಲ್ಲನೂ ಹೆಂಗೆ ಭೂಮಿ ಸಿದ್ಧತೆ ಮಾಡ್ಬೇಕು ಅನ್ನೋದು. ಆ ಪ್ರಕಾರ ಅವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು 2 ಪೂಟಿಗೆ ಸಾಲಿನ ಬಿಟ್ಟು ಅದರಲ್ಲಿ ಬೀಜಗಳನ್ನು ಹಾಕಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕು ರೈತರು ಅಂತ ಹೇಳಿದ್ರೆ ಬೇರೆ ಬೀಜಗಳನ್ನು ಬಿತ್ತುವಂಗೆ ಈ ಬೀಜಗಳನ್ನ ಕೆಳಗೆ ಹೋಗುತ್ತೆ ಅಂದರೆ ಭಾಳಷ್ಟು ಕೆಳಗಡೆ ಇಳಿತು ಅಂದರೆ ಈ ಬೀಜ ಹುಟ್ಟಲ್ಲ. ಆವಾಗ ರೈತರಿಗೆ ಏನು ಅನಿಸ್ತದೆ ಬೀಜ ಸರಿ ಇಲ್ಲ ಅಂತ. ಅದಕ್ಕೆ ರೈತರು ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೀಜಗಳನ್ನು ಬಿತ್ತುಕಿತ್ತ ಪೂರ್ವದಲ್ಲಿ ಮೇಲೇ ಬೀಳಬೇಕು ಬೀಜ, 1 ಸೆಂಟಿಮೀಟರ್ ಒಳಗನೆ, 1/2 ಸೆಂಟಿಮೀಟರ್ ಬಿದ್ದರೂ ಭಾಳ ಒಳ್ಳೆಯದು. ಅಷ್ಟು ಮೇಲೆ ಬೀಜ ಬೀಳಬೇಕು. ಅದು ಹೆಂಗೆ ಬೀಳಬೇಕು ಅಂತ ಹೇಳಿದ್ರೆ ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಟ್ರ್ಯಾಕ್ಟ್ರು ಅಥವಾ ಎತ್ತುಗಳೇ ಬಿತ್ತದೇ ಒಂದು 2 ಲೀಟ್ರ್ ಬಾಟ್ಲಿಯನ್ನು ತೆಗೆದುಕೊಂಡು ಮೇಲೆ ಕಟ್ ಮಾಡಿ ಅಲ್ಲಿ ಏನು ಮಾಡಬೇಕು ಕೆಳಗಡೆ ತೂತ ತೆಗಿಬೇಕು ಡಬ್ಬನಲ್ಲೇ, ಆಮೇಲೆ 10 ಕೆಜಿ ಉಸುಕು, ಸಣ್ಣ ಉಸುಕು, ಆಮೇಲೆ 1 ಕೆಜಿ ಚಿಯಾ ಬೀಜ ನಾವು ಕೊಟ್ಟಂಥ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಟ್ಲಿಯಲ್ಲಿ ತೆಗೆದುಕೊಂಡು ಆ ಸಾಲೇನು ಬಿಟ್ಟಿರ್ತಾರೆ ಸಾಲಿನಲ್ಲಿ ರಂಗೋಲಿ ಬಿಟ್ಟಂಗೆ ಬಿಟ್ಕೋತ ಹೋಗ್ಬೇಕು, ಮೇಲೆ ಬೀಳಬೇಕು. ಇದೇ ಒಂದೇ ಕಂಡೀಷನ್. ಇದನ್ನು ಯಾರು ರೈತರು ಪಕ್ಕ ಮಾಡ್ತಾರೋ 4-5 ದಿವಸದಲ್ಲಿ ಬೀಜಗಳು ಜರ್ಮಿನೇಷನ್ ಆಗ್ತವೆ, ಆಮೇಲೆ ಬಹಳಷ್ಟು ಎಲ್ಲ ಬೀಜಗಳು ಹುಟ್ಟುತ್ತವೆ. ಅವತ್ತು ಹುಟ್ಟಿದ ನಂತರ ಏನು ಮಾಡಬೇಕು ರೈತರು ಸುಮಾರು 1-15-20 ದಿವಸ ಆದ ಕೂಡಲೇ ಎಲ್ಲಿ ದಟ್ಟವಾಗಿ ಬಿತ್ತಿರ್ತದೋ ಅಲ್ಲಿ ಸಸಿಗಳನ್ನು ಕಿತ್ತು ಬೇರೆ ಕಡೆ ಹಚ್ಚುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ 1/2 ಎಕರೆ ಮತ್ತು 1 ಎಕರೆ ಆಗ್ತದೆ ಅವ್ರಿಗೆ. ಹಿಂಗೆ ಇದನ್ನು ಬಿತ್ತು ವಿಧಾನ ಈ ಥರ ಮಾಡಿದರೆ ಬಹಳ ಒಳ್ಳೆಯದು.
1: ರಸಗೊಬ್ಬರಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದು
0: ಸರ್. ಇಲ್ಲಿ ರಸಗೊಬ್ಬರಗಳಂತ ಹೇಳಿದ್ರೆ ನಾವು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಮಾಡೋದು ಒಳ್ಳೇದಂತ ನಾವು ಹೇಳ್ತೀವಿ. ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು ರೈತರ ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಸುಮಾರು 8-10 ಟನ್ ಚೆನ್ನಾಗಿ

0: ಕಳ್ತಿದ್ದಿರ್ಬೇಕು, ಕೊಳ್ತಿದ್ದಲ್ಲ ಕಳ್ತಿದ್ದು. ಚೆನ್ನಾಗಿರುವಂಥ ಡಿಕಂಪೋಸ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರನ ಒಂದು ಎಕರೆಗೆ ಸುಮಾರು 8-10 ಟನ್ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಈ ಬೀಜ ನಾವು ಹೆಂಗೆ ಕೊಟ್ಟಿರ್ತೀವಲ್ಲ ಅದನ್ನು ಬಿತ್ಕೋತಿದ್ರೆ ಬಾವಳೆ ಸರ್. ಇದಕ್ಕೇನು ಅಂಥ ಬೇರೆ ಯಾವುದೇ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಗೆ ಯಾವುದೇ ರಾಸಾಯನಿಕ ಅಂಶವಾಗಲಿ ಅಥವಾ ರಾಸಾಯನಿಕ ಪೆಸ್ಟಿಸೈಡ್ ಆಗಲಿ ನಾವು ಯೂಸ್ ಮಾಡಲಿಕ್ಕೆ ರೈತರಿಗೆ ಹೇಳಲ್ಲ. ಹಾಗಾಗಿ ರೈತರು ಅಗದಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದೊಂದು ಬೆಳೆ ಅಂತ ಹೇಳ್ಬೋದು ನಾವು.
1: ಸ್ನೇಹಿತರೆ, ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ್ ಅವರು. ಡಾಕ್ಟರ್ ಸರ್, ಈಗ ಸಸ್ಯ ತೆಳು ಮಾಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸರ್, ಈಗಾಗಲೇ ನಾ ಹೇಳಿದಂಗೆ ಈ ಬೀಜಗಳು ಬಹಳಷ್ಟು ಚಿಕ್ಕದಿರೋದ್ರಿಂದ ನಾವು ಕೊಟ್ಟಂಥ ಬೀಜ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದ್ವು ಅಂತ ಹೇಳಿದ್ರೆ ಸುಮಾರು ದಟ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಏನಾಗ್ತದೆ, ಡಿಸ್ಟೆನ್ಸ್ ಕಡಿಮೆ ಆಗಿಬಿಟ್ಟು ಒಂದು ಆಹಾರದಲ್ಲಿ ಕಾಂಪಿಟೇಷನ್ ಆಗ್ತದೆ. ಓಕೆ ಓಕೆ, ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ತಿಳು ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ರೈತರು ಸಾಮಾನ್ಯವಾಗಿ ಅದನ್ನು ಮಾಡ್ತಿರ್ತಾರೆ ಯೂಸ್ವಲಿ. ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೇಣಿಗೆ ಒಂದು ಅಥವಾ ಚೋಟಿಗೆ ಒಂದು ಗಿಡ ಉಳುವಂಗೆ ಉಳ್ಕಿದ ಬೀಜಗಳನ್ನ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚಿದ್ದೆ. ಆದರೆ ಒಂದು ಸಮನಾದ ನಮ್ಗೆ ಒಂದು ಎಕರೆಗೆ ಎಷ್ಟು ಬೆಳೆಯಬೇಕು ಅಥವಾ ಎಷ್ಟು ಸಸಿಗಳು ಬೇಕು ಅಷ್ಟು ಕುತ್ತಂಗೆ ಆಗ್ತದೆ ಸರ್. ಇದೇ ತಿಳುವಿಕೆ ಮಾಡಬೇಕೆ. ಅಂದರೆ
1: ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ಇದರಲ್ಲಿ ಅಂತರ ಬೇಸಾಯ ಅಂತ ಹೇಳಿದ್ರೆ ನಾವು ಬೀಜ ಹುಟ್ಟಿದ 30-40 ದಿವಸ ನಂತರ ಒಂದು ಎಡಿಕುಂಟಿ ಹೊಡೆದ್ರಂದ್ರೆ ಮಣ್ಣು ಎರಡೂ ಕಡೆ ಏರಿದಂತಾಗ್ತದೆ ಮತ್ತು ಕಳೆಗಳ ಬಾಧೆನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಂಗಾಗಿ ರೈತರು ಎಡಿಕುಂಟೆ ಯೂಸ್ ಮಾಡಿಕೊಂಡು 30 ಸೆಂಟಿಮೀಟರ್ ಅಥವಾ 45 ಸೆಂಟಿಮೀಟರ್ ಎಡಿಕುಂಟಿ ಇರ್ತದೆ ಅವ್ರ ಕಡೆ, ಅದನ್ನು ಯೂಸ್ ಮಾಡಿ ಅಂತರ ಬೆಳೆಯನ್ನು ಮಾಡ್ಬೋದು. ಬುಡಕ್ಕೆ ಮಣ್ಣು ಏರಿಸಿದಂಗೆ ಆಗ್ತದೆ, ಹಂಗಾಗಿ ಸಪೋರ್ಟ್ ಸಿಗ್ತದೆ ಸರ್.
1: ಆಮೇಲೆ ಕಳೆಗಳ ನಿಯಂತ್ರಣ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಕಳೆಗಳ ನಿಯಂತ್ರಣ ಅಂತ ಬಂದಾಗ ಯಾವುದೇ ಒಂದು ನಾವು ಬೆಳೆ ಬೆಳೆದಾಗ ಕಳೆಗಳು ಬರುವುದು ಸಹಜವಾಗಿ ಪ್ರಕೃತಿಯಲ್ಲಿ ಬಂದೇ ಬರುತ್ತೆ. ರೈತರು ಯೂಸ್ವಲಿ ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಾರ್ಮಿಕರ ಕೊರತೆ ಇರೋದ್ರಿಂದ ರೈತರು ಏನು ಮಾಡ್ತಾರೆ ಅಂದರೆ ಈ ವಿಡಿ ಸೈಡ್ ಅತ್ತೇನು ಹೇಳ್ತೀವಿ ನಾವು, ಹರ್ಬಿ ಸೈಡ್ ಅತ್ತೆ ಹೇಳ್ತೀವಿ, ಕಳೆನಾಶಕಗಳ ಮೊರೆ ಹೋಗ್ತಾರೆ. ಆದರೆ ಈ ಬೆಳೆಯಲ್ಲಿ ಮಾತ್ರ ನಾವು ಯಾವುದೇ ರೀತಿ ಕಳೆನಾಶಕವನ್ನು ಉಪಯೋಗ ಮಾಡಲಿಕ್ಕೆ ವರ್ಜಿರ್ತದೆ. ಅಂದರೆ ಉಪಯೋಗ ಮಾಡಬಾರ್ದು, ಇಲ್ಲಿ ಕೈಯಿಂದನೇ ತೆಗಿಬೇಕು ಅಥವಾ ಎಡಿಕುಂಟೆಯಿಂದ ಕಳೆಗಳನ್ನು ತೆಗಿಬೇಕು. ಸುಮಾರು 40 ದಿವಸ ಆದ ಕೂಡಲೇ ಈ ಬೆಳೆ ಚೆನ್ನಾಗಿ ಬಂದರೆ ಮುಂದೆ ಬಿಸಿಲಿನ ಕಿರಣ ಭೂಮಿಗೆ ತಾಗದೇ ಇರೋದ್ರಿಂದ ಕಳೆಗಳು ಹುಟ್ಟುವುದಿಲ್ಲ. ಹಂಗಾಗಿ ಒಂದು ಅಥವಾ ಎರಡು ಕಳೆಗಳನ್ನ ಕೈಲಿ ಅಥವಾ ಎಡಿಕುಂಟೆ ಹೊಡೆದು ತೆಗೆಯೋದು ಬಹಳ ಒಳ್ಳೆಯದು.
1: ನೀರಿನ ನಿರ್ವಹಣೆ ಕುರಿತು ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಈ ಬೆಳೆಯೊಳಗೆ ಬಹಳ ಇಂಪಾರ್ಟೆಂಟ್ ಏನು ಮಹತ್ವದ ಏನಪ್ಪ ಅಂತಂದ್ರೆ ನೀರು ಅತಿ ಕಡಿಮೆ ಬೇಕಾಗ್ತದೆ. ಕಡಿಮೆ ನೀರು ಹೆಂಗ್ ಕಬ್ಬಿಗೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗ್ತದೆ ಹಂಗೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಬಹಳದ್ರೆ. ನಾವು ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ವಿ ರೈತರಿಗೆ ಅಂತಿದ್ರೆ ಹರಿ ನೀರು ಬೇಡ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಅಥವಾ ರೇನ್ ಪೈಪ್ ಇತ್ತಂದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗ ನೀರು ಬೇಕಾಗುವಷ್ಟೇ ಕೊಟ್ಟಂಗಾಗ್ತದೆ. ಆಮೇಲೆ ನೀರು ಕಡಿಮೆ ಇದ್ರೂ ಸಹಿತ 1 ಇಂಚು ಅಥವಾ 1/2 ಇಂಚ್ ನೀರು ಇದ್ದವರು ಸಹಿತ 1 ಎಕರೆ 2 ಎಕರೆ ಚೀಯಾಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಿ ನೀರು ಹಾಸಿದಾಗ ನಾವು ಬಿತ್ತಂಥ ಬೀಜು ಹರ್ಕೊಂಡು ಬೇರೆ ಕಡೆ ಹೋಗಿ ನಿಂದಿರ್ತದೆ ಸರ್. ಹಂಗಾಗಿ ಅದಕ್ಕೆ ನಾವು ಏನು ಹೇಳ್ತೀವಿ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಭಾಳ ಒಳ್ಳೆಯದು. ಇದನ್ನು ಮೈಸೂರಲ್ಲಿ ಆಲ್ರೆಡಿ ರೈತರು ಮಾಡ್ತಾಯಿದ್ದಾರೆ, ಸ್ಪ್ರಿಂಕ್ಲರ್ ಹೆಚ್ಚು ಮಾಡ್ತಾಯಿದ್ದಾರೆ ಅಲ್ಲಿ. ಅಲ್ಲಿ ಜನ ಬಹಳಷ್ಟು 6-7 ಕ್ವಿಂಟಲ್ ತೆಗಿತಾರೆ ಸರ್ ಮೈಸೂರಲ್ಲಿ.
1: ಅಂಥ ಸಂದರ್ಭದಲ್ಲಿ ಸಸ್ಯ ಸಂಸ್ಕರಣೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸರ್ ನಾವು ಬೇರೆ ಬೆಳೆ ಹೋಲಿಸಿದಾಗ ಏನಾಗ್ತಾ ಇದೆ, ಕಳೆದ ನಾವು ಸುಮಾರು 20-30 ವರ್ಷದಿಂದ ರೈತರು ಬೇರೆ ಬೇರೆ ಏನು ಬೆಳೆ ಬೆಳೀತಾ ಇದ್ದಾರೆ, ಕಡಲೆ ಇರ್ಬೋದು, ಕಬ್ಬು, ಸೋಯಾಬೀನು ಯಥೇಚ್ಛವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಇವು ಕಳೆದ 20 ವರ್ಷದಿಂದ ಬೆಳೆಯೋದ್ರಿಂದ ಇವಕ್ಕೆ ಪೀಡೆ ಮತ್ತು ರೋಗಗಳು ಬಹಳಷ್ಟು ಬರ್ತಾ ಇದ್ದಾರೆ. ರೈತರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ 1 ಎಕರೆಗೆ ಇಲ್ಲ ಅಂದರೆ 10-15 ಸಾವಿರ ರೂಪಾಯಿ ಬರೀ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆದರೆ ಇದೊಂದು ಬೆಳೆ ನಮಗೆ ವರದಾನ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೋಗ ಕೀಡೆ ಇಲ್ಲಿಯವರಿಗೆ ಕಂಡು ಬಂದಿಲ್ಲ. ಇದಕ್ಕೆ ಯಾವುದೇ ಪೀಡಿನಾಶಕ ಆಗಲಿ ಅಥವಾ ಪಂಜಿ ಸಡತ್ತಿ ಏನು ಹೇಳ್ತೀವಿ ಸಿಲಿಂಡರ್ ನಾಶಕವಾಗಲಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಖರ್ಚು ರೈತರಿಗೆ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಆಡು ಎಮ್ಮಿ ಅಥವಾ ಮಂಗ್ಯಾನ ಕಾಟಿರ್ತದೆ ಮಂಗಗಳ ಕಾಟಿರ್ತದೆ ಅವು ಯಾವ ಇದನ್ನು ತಿನ್ನುವುದಿಲ್ಲ. ಹಾಗಾಗಿ ಆಮೇಲೆ ಯಾರೂ ತುಡು ಮಾಡ್ಕೊಂಡು ಹೋಗೋದಿಲ್ಲ. ಇದು ಬಹಳಷ್ಟು ರೈತರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಗೊಬ್ಬರ ಹಾಕೋದಿಲ್ಲ, ಎರಡನೇದ್ದು ಪೆಸ್ಟಿಸೈಡ್ ಸ್ಪ್ರೇ ಇಲ್ಲ, ಮೂರನೇದ್ದು ಆಡು ಮತ್ತು ಕುರಿ ತಿನ್ನಂಗಿಲ್ಲ, ಆಮೇಲೆ ಯಾರು ಕಳು ಮಾಡ್ಕೊಂಡು. ಹಂಗಾಗಿ ಇದು ರೈತರಿಗೆ ಭಾಳಷ್ಟು ಇವು ಲಾಭಗಳು ಭಾಳಷ್ಟು ಅದಾವೆ ಈ ಚಿಯಾ ಬೆಳೆಯಿಂದ.
1: ಸ್ನೇಹಿತರೆ, ಚಿಯಾ ಬೀಜದ ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಇದು. ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಸರ್, ಈಗ ಈ ಚಿಯಾ ಬೀಜವನ್ನು ಉಪಯೋಗಿಸುವ ವಿಧಾನದ ಕುರಿತು ಸ್ವಲ್ಪ ತಿಳಿಸಿ.
0: ಸರ್, ಇದನ್ನು ಚಿಯಾ ಬೀಜ ಉಪಯೋಗಿಸಿದ ಮೊದಲ ನಾನು ಇದು ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಹೇಳ್ತೀನಿ ತಮಗೆ. ಇಲ್ಲಿ ಇಳುವರಿ ಸುಮಾರು ನಾವು ನೋಡಿದಂಗೆ ಒಂದು ಎಕರೆಗೆ 5-6 ಕ್ವಿಂಟಲ್ ಇದ್ರ ಕೆಪಾಸಿಟಿ. ಈಗ ನಾವು ಕಬ್ಬು ಹೇಳ್ತೀವಿ 200 ಟನ್ ಬರ್ತದೆ ಒಂದು ಎಕರೆ ಕತ್ತೆ ಹತ್ತಿ ತೆಗೆದವ್ರು ಹೋದವ್ರು, ಆಮೇಲೆ 30 ಟನ್ ತೆಗೆದವ್ರು ಹೋದವ್ರು. ಹಂಗೆ ಇಲ್ಲಿ ಚೀಯಾದಲ್ಲಿ ಸಹಿತ ಇದ್ರ ಸಾಮರ್ಥ್ಯ ಎಷ್ಟಾಯ್ತು ಅಂದ್ರೆ ಒಂದು ಎಕರೆಗೆ 6 ಕ್ವಿಂಟಲ್ ಬರಬೇಕು. ಆದ್ರೆ ನಾವು ಕಳೆದ ವರ್ಷ ನಾವು ನೋಡಿದಾಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 3-4 ತೆಗೆದವ್ರು ಇದ್ದಾರೆ. ಆಮೇಲೆ ಸೌದತ್ತಿ ಭಾಗದ ಕೆಲವೊಬ್ಬ ರೈತ ಇದಾನ ಮಂಜುನಾಥ್ ಕಾರ್ಯ ಅಂತ ಹೇಳಿ, ಅವರು ಕಳೆದ 8 ವರ್ಷದಿಂದ ಬೆಳೀತಾ ಇದ್ದಾರೆ. ಅವರು ಲಾಸ್ಟ್ ಟೈಮ್ ನಮ್ಮಲ್ಲಿ ಒಂದು 23 ಕ್ವಿಂಟಲ್ ಕೊಟ್ಟಿದ್ದಾರೆ ಅವರು 4 ಎಕರೆಗೆ. ಸೊ 418,000 ರೂಪಾಯಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹಂಗಾಗಿ ಇದ್ರದ್ದು ಬಹಳಷ್ಟು ಲಾಭ ಅಂದ್ರೆ ಆದಾಯದ ನೋಡಿದಾಗ ಈ ಚಿಯಾ ಬೆಳೆದು ಒಂದು ಬಹಳಷ್ಟು ಲಾಭ ಇದೆ. ಅದಕ್ಕೆ ರೈತರು ಇದನ್ನು ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಾವು ಇದನ್ನು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಿದ್ರೆ, ನಮ್ಮ ನಿಮಗೆ ಗೊತ್ತಿರೋ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರ ಒಂದು ಕನಸು ಏನಪ್ಪ ಅಂತಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಏನಾದರೂ ಲಾಭ ಆಗ್ಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ತೊಗೊಂಬಂದ್ರು.
1: ನಿಜ.
0: ಹಂಗಾಗಿ ನಾವು ಅವ್ರಿಗೆ ಹೇಳ್ಕೊಟ್ಟು ಹೋಗ್ಬೇಕಂತೇಳಿ ರೈತರಿಗೆ ಆದಾಯ ಹೆಚ್ಚು ಮಾಡಿಸಲು ಮುಂದೆ ಈ ಚಿಯಾ ಬೀಜವನ್ನು ರೈತರಿಗೆ ಸಹಿತ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನಾಗ್ತತಿ, ನಾವು ಮೈಸೂರಲ್ಲಿ ನೋಡಿದಾಗ ರೈತರನ್ನು ಸಹಿತ ನಾನು ಮೈಸೂರು ಕರ್ಕೊಂಡು ಹೋಗಿದ್ದೆ ಸರ್, ಒಂದು 10 ಜನ ರೈತರನ್ನ ಅಲ್ಲಿ ಯಾವ ಥರ ಬೆಳೀತಾರೆ, ಯಾವ ಥರ ಕಟಾವು ಮಾಡ್ತಾರೆ, ಮತ್ತು ಅವ್ರ ಸಂಸ್ಕರಣೆ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗ್ ಏನಿದೆ ನೋಡ್ಲಿಕ್ಕೆ ಸಹಿತ ಇಲ್ಲಿ ಭಾಗದಿಂದ ರೈತನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮೈಸೂರಿಗೆ. ಹಂಗಾಗಿ ಇದನ್ನು ರೈತರು ಯಥೇಚ್ಛವಾಗಿ ಬೆಳೆದ ಇದನ್ನು ಲಾಭ ತೊಗೋಬೇಕು. ಯಾಕಂತ ಹೇಳಿದ್ರೆ ಇದು ಬರೀ 3.5 ತಿಂಗಳ ಬೆಳೆ ಬರುವಂಥದ್ದು ಬೆಳೆ. ಹಾಗಾಗಿ ಬಹಳಷ್ಟು ಕಬ್ಬಿಗೆ ನಾವು ಹೋಲಿಸಿ ನೋಡಿದಾಗ ಅಥವಾ ಇನ್ನಿತರ ತರಕಾರಿಗಳಿಗೆ ಹೋಲಿಸಿ ನೋಡಿದಾಗ ಖರ್ಚು ಬಹಳಷ್ಟು ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆದರೆ ರೈತರಿಗೆ ಒಂದು ಗೊಂದಲ, ಇದನ್ನು ಯಾರು ತಗೋತಾರು?
1: ಹೌದು,
0: ಹಾಂ, ಎಲ್ಲ ಈಗಾಗಲೇ ಕಳೆದ ಸುಮಾರು ನಾವು 10 ವರ್ಷದಿಂದ ನೋಡ್ತಾ ಇದ್ದೀವಿ ಕೃಷಿಯಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಿದ್ರೆ ಒಂದು ಮಾರುಕಟ್ಟೆ. ನಾವು ಯಾವಾಗ ಸಡನ್ ಆಗಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಕಾಯಿಪಲ್ಲೆ ಬೆಳಿತೀವಿ, ಮಾರುಕಟ್ಟೆ ಒಮ್ಮೆ ಖುಷಿ ತಗ್ತೀವಿ ಕಾಣಿಸ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ರೈತರಿಗೆ. ಒಂದು ಇದರ ಯಾವ ರೀತಿ ಮಾರುಕಟ್ಟೆ ಅಂದರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು, ಅಂದರೆ ಒಪ್ಪಂದ ಕೃಷಿ ಅಂತೀವಿ, ಒಪ್ಪಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಭಾಳಷ್ಟು ಬೆಳೆಯಲ್ಲಿ ಮಾಡಿದ್ದಾರೆ, ಕೆಲವೊಂದು ಕಡೆ ಸಕ್ಸಸ್ ಆಗಿದೆ, ಕೆಲವೊಂದು ಕಡೆ ಫೇಲ್ ಆಗಿದ್ದಾವೆ. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಪಾಲ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು MOU ಮಾಡ್ಕೊಂಡ್ಬಿಟ್ಟು ಅವರೇ ತಿರುಗಿ ತೊಗೋಬೇಕು ಅನ್ನೋದಂಥದ್ದು ಒಂದು ಗುರಿ ಇಟ್ಕೊಂಡು ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ, ಈ ಒಂದು ಚಿಯಾ ಬೆಳೆದು. ಹಾಗಾಗಿ ಇದನ್ನು ಬೆಳೆದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ. ಇನ್ನು ಇದನ್ನು ನೀವು ಇದ್ರ ಉಪಯೋಗ ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ಒಂದು ಇದನ್ನು ರಾತ್ರಿ ನಾವು ಚಿಯಾ ಬೀಜವನ್ನು 1 ಚಮಚೆ ನೆನೆ ಇಟ್ಟುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಭಾಳಷ್ಟು ಲಾಭಗಳ ಇದನ್ನು ನಾವು ಕಾಣ್ಕೋಬೋದು. ಆಮೇಲೆ ಚಿಯಾ ಪುಡಿಂಗ್ ಅತ್ತಿರ್ತೀವಿ, ಆಮೇಲೆ ಓಟ್ಸ್ ಮಾಡ್ಬೋದು, ಆಮೇಲೆ ಸಲಾಡ್ಗಳಲ್ಲಿಯೂ ಸಹಿತ ಉಪಯೋಗ ಮಾಡ್ಬೋದು, ಜಾಮ್ಗಳಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಮೊಳಕೆ ಬರಿ ಸಹಿತ ಮೈಕ್ರೋಗ್ರೇನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ತಿನ್ಬೋದು. ಆಮೇಲೆ ಈಗ ಇತ್ತೀಚಿನ ನಾವು ನೋಡ್ಬೋದು ಇದರಲ್ಲಿ ಕೊಡ್ತಾ ಇದೆ ಸರ್, ಮದುವೆ ಸಮಾರಂಭದಲ್ಲಿ ಸಹಿತ ಶರಬತ್ತದಲ್ಲಿ ಹಾಕಿದ್ ಕೊಡ್ತಾ ಇದಾರೆ. ಆಮೇಲೆ ಚಿಯಾ ಬಿಸ್ಕಿಟ್ ಅದು ಬರ್ತಾ ಇದಾವೆ. ಆಮೇಲೆ ತಾವು ನೋಡಿರ್ಬೋದು ಇದರಲ್ಲಿ ರಿಲಯನ್ಸು ಮತ್ತು ಮಾರ್ಕೆಟ್ನಲ್ಲಿ ಡಿಮಾರ್ಟ್ನಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರ್ತಾರೆ ಸರ್, ಇಷ್ಟೇ 200 ಗ್ರಾಮು 100 ಗ್ರಾಮು ಸಾಕಷ್ಟು ಕಲರ್ಫುಲ್ ಇರ್ತದೆ, ಅದಕ್ಕೆ 400 ರೂಪಾಯಿ 500 ರೂಪಾಯಿ ಮಾರ್ತಾರೆ. ಸೊ ಅಷ್ಟೊಂದು ಡಿಮಾಂಡ್ ಇದೆ ಈ ಬೆಳೆಗೆ, ಚಿಯಾ ಬೆಳೆಗೆ. ಹಾಗಾಗಿ ಈ ಒಂದು ಬಹಳಷ್ಟು ಇದಕ್ಕೆ ಎಣ್ಣೆ ಬೆಳೆ ಮತ್ತು ಇದಕ್ಕೆ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಸರ್, ಇದು ಹೃದಯ ರೋಗಕ್ಕೆ ಆಗಲಿ BP ಕಾಯಿಲೆ ಇರ್ಬೋದು ಅವಕ್ಕೆಲ್ಲ ಭಾಳಷ್ಟು ಒಳ್ಳೆಯದು ಬೆಳೆ ಇರೋದ್ರಿಂದ ಇದನ್ನು ಯಥೇಚ್ಛವಾಗಿ ರೈತರು ಬೆಳಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
1: ಸರ್, ಪ್ರಾರಂಭದಲ್ಲಿ ತಾವು ಲಾಭಗಳ ಬಗ್ಗೆನೂ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಈಗ ಚಿಯಾ ಬೀಜದಿಂದ ತಯಾರಿಸುವ ಮೌಲ್ಯವರ್ಧಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಹಾ ಸರ್,
1: ಎಸ್,
0: ಮೌಲ್ಯವರ್ಧಿತ ಉತ್ಪನ್ನಗಳಂದ್ರೆ ಸರ್ ಪುಡಿಂಗ್ ಅಂತ ಮಾಡ್ತಾರೆ ಸರ್, ಚಾಕ್ಲೇಟ್ ಅಂತ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ ಅಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಎಣ್ಣೆ ತಯಾರು ಮಾಡ್ತಾ ಇದಾರೆ, ಚಿಯಾ ಫಲೂದಾ ಅಂತ ಮಾಡ್ತಿದ್ದಾರೆ, ಸಾಕಷ್ಟು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದಾವೆ ಸರ್, ಸಲಾಡ್ ಮಾಡ್ತಾ ಇದಾರೆ, ಈ ಎಲ್ಲ 10 ಹಲವಾರು ವಿಷಯಗಳನ್ನ ಅವರು ರೈತರು ಇದ್ರು ಮಾಡ್ತಾ ಇದ್ದಾರೆ ಸರ್.
1: ಸರ್, ಈಗ ಚಿಯಾ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ?
0: ಹಾಂ ಸರ್, ಇಲ್ಲಿ ರೈತರು ಯೂಸ್ವಲಿ ಚಿಯಾ ಬೆಳೆಯುವಾಗ ಅವ್ರಿಗೆ ತಪ್ಪು ಏನು ಮಾಡ್ತಾರೆ ಅಂದರೆ, ಒಂದೇದು ಬೀಜ ಬಹಳಷ್ಟು ಸಣ್ಣದಿರೋದ್ರಿಂದ ಅವನು ಎಷ್ಟು ಇಂಚ್ ನಾವು ಕೆಳಗೆ ಬಿತ್ತಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ.
1: ಎಸ್,
0: ಹಂಗಾಗಿ ರೈತರು ಏನು ಮಾಡ್ಬೇಕು, ನಾ ಈಗಾಗಲೇ ಹೇಳಿದಂಗೆ ಬಿತ್ತುಕೆ ತಪ್ಪುರದಲ್ಲಿ ಬಹಳಷ್ಟು ಕೆಳಗೆ ಹೋಗೋದೇನೆ, ಬೀಜ ಮೇಲೆ ಬಿದ್ದರೆ ಭಾಳ ಒಳ್ಳೆಯದು. ಇದು ಒಂದು ಬಹಳಷ್ಟು ರೈತರು ನೆನಪಿಡಬೇಕು. ಎರಡನೇ ಅಂಶ ಏನಪ್ಪ ಅಂತಿದ್ರೆ, ಯಾವುದೇ ಪೆಸ್ಟಿಸೈಡ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಇದಕ್ಕೆ ಬೇಕಾಗಿಲ್ಲ, ಹಾಕಿದರೆ ತಪ್ಪಲ್ಲ, ಬಟ್ ಎಷ್ಟು ಯೂಸ್ ಮಾಡದೇ ಇದ್ದರೆ ಭಾಳ ಒಳ್ಳೇದು. ಯಾಕಂತೇಳಿ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಇವೆರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಕಳೆನಾಶಕಗಳ ಯೂಸ್ ಮಾಡಿದ್ದಂಥ ಪಂಪ್ ಇರ್ತದೆ, ಅದನ್ನೇ ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು. ಕೆಲವೊಂದು ಟೈಮ್ಗೆ ಏನಾಗುತ್ತೆ, ಕಳೆನಾಶಕ ಯೂಸ್ ಮಾಡಿ ಒಂದು ಪಂಪ್ ಇಟ್ಟಿರ್ತಾರೆ, ಮತ್ತು ಅದರಲ್ಲೇ ತೊಗೊಂಡು ಮತ್ತೊಂದು ಸ್ಪ್ರೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂಥ ಸಂದರ್ಭಗಳು ಬಹಳಷ್ಟು ನಾವು ನೋಡೀವಿ ಈಗಾಗಲೇ. ಹಂಗೆ ಅದು ಎರಡು ಅಂಶಗಳನ್ನ ಅವ್ರ ನೆನಪಿನಲ್ಲಿ ಇಟ್ಕೋಬೇಕು.
1: ಸರ್, ಉತ್ತಮ ಗುಣಮಟ್ಟದ ಚಿಯಾ ಬೀಜವನ್ನು ರೈತರು ಎಲ್ಲಿಂದ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
0: ಸರ್, ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜಗಳನ್ನ ರೈತರಿಗೆ ಕೊಡ್ತಾ ಇದೀವಿ. ಅಂದ್ರೆ ಕಂಪ್ನಿ ಲಾಸ್ಟ್ ಇಯರ್ ನಾವು ರೈತರಿಗೆ ಫ್ರೀ ಆಗಿ ಕೊಟ್ಟಿವಿ ಬೀಜ, ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿಬಿಟ್ಟು. ಈ ವರ್ಷ ನಾವು ಏನು ಮಾಡ್ತಾ ಇವಿ, ಸುಮಾರು 500 ರಿಂದ 800 ರೂಪಾಯಿ ಪ್ರತಿ ಕೆ ಜಿ ಬೀಜಕ್ಕೆ, ಒಂದು ಎಕರೆ ಆಗುತ್ತೆ ಸರ್ ಒಂದು ಕೆ ಜಿ ಬೀಜಕ್ಕೆ. ನಾವು ಅದನ್ನು 800 ರೂಪಾಯಿ ತೊಗೊಂಡು ಅವ್ರಿಗೆ ಒಂದು ಕೆ ಜಿ ಬೀಜ ಕೊಡ್ತಾ ಇದೀವಿ ಸರ್.
1: ಈಗ ಇಲಾಖೆ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಚಿಯಾ ಕೃಷಿಗೆ ರೈತರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಏನಾದರೂ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ನಾವು ಈಗಾಗಲೇ ಕಳೆದ ವರ್ಷದಿಂದ ಸುಮಾರು ನಾನು ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಕರೀತಾರೆ ಅಲ್ಲೆಲ್ಲಾನು ಸಹಿತ ನಾವು ಈ ಚಿಯಾ ಬಗ್ಗೆ ಕೃಷಿ ಇಲಾಖೆದವ್ರು ಇರ್ಬೋದು, ತೋಟಗಾರಿಕೆ ಇಲಾಖೆ ಜೊತೆ ಇರ್ಬೋದು, ಹೋದಂಥ ಸಂದರ್ಭದಲ್ಲಿ ಈ ಚಿಯಾ ಬಗ್ಗೆ ನಾನು ಹೇಳ್ತೀನಿ ಸರ್. ಟ್ರೈನಿಂಗ್ ತರಬೇತಿ ಕೊಡ್ತಾ ಇದ್ದೀವಿ. ಈಗ ಸಪೋಸ್ ಯಾವುದೇ ಒಂದು ಹಳ್ಳಿಯಲ್ಲಿ ಸಪೋಸ್ ಒಂದು 20-30 ಜನ ರೈತರು ರೆಡಿ ಆದರೆ ನಾವು ಅಲ್ಲಿ ಹೋಗಿಬಿಟ್ಟು ತರಬೇತಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಇನ್ನೊಂದು, ಯಾವುದೇ ಹಳ್ಳಿಯಲ್ಲಿ ರೈತರು ಬಹಳಷ್ಟು ಮುತುವರ್ಜಿವರ್ಸಿ ಮುಂದೆ ಬಂದರೆ ಅಲ್ಲಿ ಒಂದು 50 ಎಕರೆ ಅಥವಾ 100 ಎಕರೆ ಆದರೆ ಮಟೀರಿಯಲ್ಲೂ ಅಲ್ಲೇ ಕೊಡ್ತೀವಿ, ಅಲ್ಲಿಂದೇ ಮಟೀರಿಯಲ್ ನಾವು ಲಿಫ್ಟ್ ಮಾಡುವಂಥ ವ್ಯವಸ್ಥೆನೂ ಕಂಪ್ನಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು ಒಂದು 50 ಎಕರೆ ಅಥವಾ ಒಂದು 100 ಎಕರೆ ಆಯಿತು ಅಂದರೆ ಅದೇ ಹಳ್ಳಿಯಿಂದ ಅಲ್ಲೇ ರೆಗ್ಯುಲರ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಅವ್ರದ್ದು ಮಟೀರಿಯಲ್ ನಾವು ತೊಗೊಳ್ಳೋಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ, ಅವ್ರಿಗೆ ತೊಗೊಂಬಂದು ಕೊಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪೇಮೆಂಟ್ ಬಗ್ಗೆ ಹೇಳಬೇಕಂದ್ರೆ, ಸುಮಾರು ಅವ್ರು ಕೊಟ್ಟಂಥ ಗ್ರೇಡಿಂಗ್ ಅಂತ ಹೇಳ್ತೀವಿ, ಕ್ಲೀನಾಗಿ ಅವ್ರು ಕೊಡಬೇಕಾಗ್ತದೆ. ಭಾಳಷ್ಟು ಚಿಯಾ ಬೆಳೆಯಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ತಾಕಿದ್ರಿ, ಒಂದು ಬಿತ್ತದು ಹೇಳಿದೆ, ಇನ್ನೊಂದು ಏನಪ್ಪ ಅಂದರೆ ಕಟಾವು ಮಾಡೋದು. ಕಟಾವು ಮಾಡೋ ಹಂತದಲ್ಲಿ ಈಗ ಭತ್ತ ಹೆಂಗೆ ಯಾವ ಥರ ಕೊಯ್ತಾರೆ ಆ ಥರ ಕೋದ್ಬಿಟ್ಟು ಅದನ್ನು ಡ್ರೈ ಮಾಡಿ ಮೇಲೆ ತಳಗೆ ತಾಡ್ಪತ್ರೆ ಹಾಸಿಬಿಟ್ಟು ಮೇಲೆ ಟ್ಯಾಕ್ಟರ್ ಹಾಸಿಬಿಟ್ರೆ ಆ ಚೀಲು ಚಿಯಾ ಬೀಜ ಒಂದು ಕಡೆ ಆಗ್ತದೆ, ಹೊಲಸು ಒಂದು ಕಡೆ ಆಗ್ತದೆ. ಇವೆರಡೇ ಕೆಲಸ ರೈತರು ಮಾಡುವಂಥ ಈ ಚಿಯಾ ಬೆಳೆಯಲ್ಲಿ, ಒಂದು ಬಿತ್ತದು ಒಂದು ಕಟಾವು ಮಾಡೋದು. ಇವನ್ ನಾವು ಮೈಸೂರಲ್ಲಿ ರೈತರಿಗೆ ತೋರಿಸಿದ್ದೀನಿ, ಕಟಾವು ಮಾಡುವಂಥ ಯಂತ್ರವೂ ಬಂದಿದೆ. ಸುಮಾರು ನಿಮ್ಮ ತಮ್ಮ ಹಳ್ಳಿಯಲ್ಲಿ ಸುಮಾರು 50-60 ಎಕರೆ ಆ ಮಷೀನು ಸಹಿತ ನಾವು ತರಿಸಿ ಹೊಲದಲ್ಲೇ ಕಟಾವು ಮಾಡುವಂಥ ವ್ಯವಸ್ಥೆನೂ ಮಾಡ್ಬೋದು.
1: ಸರ್, ಬೀಜದ ಮಾರಾಟದ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಡೀಪ್ ಡೌನ್ ಮಾಡೋಣ. ಅದರಲ್ಲಿ ರೈತರು ಚಿಯಾ ಬೀಜವನ್ನು ಮಾರಾಟ ಮಾಡುವಾಗ ಯಾವ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು, ಅದರ ಬಗ್ಗೆ ಸ್ವಲ್ಪ.
0: ಸರ್, ಒಂದು ಚಿಯಾ ಕಟಾವು ಆಗಲಿಕ್ಕೆ ಸುಮಾರು 3-3.5 ತಿಂಗಳು ತೋತು ಸರ್ ಟೈಮ್ ಇದು. ಅಂದ್ರೆ ಸರ್ ಹೇಳಿದಂಗೆ 90 ದಿವಸ ಹತ್ತಿದ್ರು, ಬಟ್ ಕೆಲವೊಂದು ಕಡೆ ಏನಾಗ್ತದೆ 3.5 ತಿಂಗಳು ನಾವು ಲಾಸ್ಟ್ ಟೈಮ್ ನೋಡಿವಿ, 3.5 ತಿಂಗಳು ಬೆಳೆಯೋದು. ಟೋಟಲ್ ಕಟಾವು ಮಾಡಿ ಬ್ಯಾಗಿಂಗ್ ಮಾಡಲಿಕ್ಕೆ 4 ತಿಂಗಳಾಗುತ್ತೆ ಸರ್ ಅದು. ಅದಕ್ಕೆ ರೈತರು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಪೂರಾ ಒಣಗಿಸಿ ಅಂದರೆ ಡ್ರೈ ಆಗಬೇಕು, 10-12% ಮಾಯಿಶ್ಚರ್ ಅಷ್ಟೇ ಉಳಿಬೇಕು ಅದರಲ್ಲಿ, ಅಷ್ಟು ಒಣಗಿಸ್ಬೇಕು. ಒಣಗಿಸಿದ ನಂತರ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಇದನ್ನು ಕಟಾವು ಮಾಡಿದ ನಂತರ ನಾನು ಈಗಾಗಲೇ ಹೇಳಿದೆ, ತಳಪತ್ರೆ ಹಾಸಿ ಟ್ಯಾಕ್ಟರ್ ಹಾಸಿದ ನಂತರ ಮತ್ತೆ ಕೆಳಗಡೆ ಪ್ಯಾನ್ ಹಚ್ಚಿಬಿಟ್ಟು ಆ ಒಂದು ಚಾನಿಗೆ ತೊಗೊಂಡು ಅದನ್ನು ಸೋಸ್ಬೇಕಾಗ್ತದೆ. ಸೋಸಿ ಕ್ಲೀನ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡ್ಬೇಕು ಸರ್. ಅಂದರೆ ಹೊಲಸಿದ್ದು ಬೇರೆ ಕಡೆ, ಸ್ವಚ್ಛದ್ದು ಒಂದು ಕಡೆ ಮಾಡಿಬಿಟ್ಟು ಅದನ್ನು ಏನು ಮಾಡಬೇಕು, ಪ್ಲಾಸ್ಟಿಕ್ ಚೀಲ್ ಬರ್ತಾವೆ ಸರ್, 50 ಕೆಜಿ ಬ್ಯಾಗ್ ಬರ್ತವೆ, ಅದ್ರ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಅಲ್ಲಿ ಸಕ್ಕರೆ ಚೀಲ ಅಂತ ಏನು ರೈತರು ಮಾತಾಡ್ತಾರೆ, ಅದರಲ್ಲಿ ತುಂಬಿ 50 ಕೆಜಿ ಬ್ಯಾಗದ್ದ ನಮಗೆ ಕೊಡಬೇಕಾಗ್ತದೆ. ಬಟ್ ಕ್ಲೀನ್ ಮಟೀರಿಯಲ್ ಇರಬೇಕು. ಒಂದು ಏನಪ್ಪ ಅಂತಿದ್ರೆ, ಇದಕ್ಕೆ ನೀರು ಹತ್ತಬಾರ್ದು. ಇದರಲ್ಲಿ ಏನಂದರೆ, ಒಂದೇ ಒಂದು ಇಂಪಾರ್ಟೆಂಟ್ ರೈತರು ನೆನಪಿಡಬೇಕಾಗಿದ್ದು, ಕಟಾವು ಬಂದ ಹೊತ್ತಿನಾಗ ಮಳೆ ಬರಬಾರ್ದು. ಅಂದರೆ ಕಟಾವು ಅಂದ್ರೆ ಪೂರ್ತಿ ಭಾಳ ಡ್ರೈ ಆದರೆ ರೈತರು ಏನು ತಿಕ್ಕೋದು, ಸಿಡಿತಾ ಹೊತ್ತಿಕೋತಾರೆ. ಬಟ್ ಸಿಡಿದಿಲ್ಲ ಅದು ಸ್ವಲ್ಪ ಮಳೆ ಆದರೂ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ನಾವು ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ದಲ್ಲಿ ಸಹಿತ ಈ ಬೆಳೆನ ಬೆಳಿಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂಶ ಏನಪ್ಪ ಅಂದ್ರೆ, ನೀರು ಹತ್ತಲ್ಲಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ಚೀಲ ತುಂಬಲಕ್ಕೆ ಹೇಳ್ತೀವಿ. ಗ್ರೇಡಿಂಗ್ ಮಾಡ್ಬೇಕು. ನಾವು ತೊಗೊಳಗೆ ಏನು ಮಾಡ್ತೀವಿ ಅಂತಿದ್ರೆ, 1 ಕೆಜಿ ಒಂದು ಚೀಲಕ್ಕೆ 1 ಕೆಜಿ ಸೂಟ್ ಮಾಡ್ತೀವಿ ನಾವು. ಅಂದ್ರೆ ಅದರಲ್ಲಿ ಹೊಲಸು ಕಡ್ಡಿ ಕಸ ಇರುತ್ತೆ, ಅದನ್ನು 1 ಕೆಜಿ ನಾವು ಸೂಟ್ ಮಾಡಿ ತೊಗೋತೀವಿ. ಅದಕ್ಕೆ ರೈತರು ಏನು ಮಾಡ್ಬೇಕು, ತುಂಬುವಾಗನ 50 ಕೆಜಿ ಬದಲು 51 ಕೆಜಿ ಕೊಡ್ಬೇಕು. ಆಮೇಲೆ ಸಕ್ಕರೆ ಚೀಲ ಆದರೆ ಅದು ಪ್ಲಾಸ್ಟಿಕ್ ಚೀಲ ಇತ್ತಂದ್ರೆ ಪ್ಲಾಸ್ಟಿಕ್ದು 200 ಗ್ರಾಮ್ ನಾವು ಡಿಡಕ್ಟ್ ಮಾಡ್ತೀವಿ. ಅದೇ ಗನಿ ಬ್ಯಾಗ್ ಇತ್ತಂದ್ರೆ 1200 ಗ್ರಾಮ್ ಡಿಡಕ್ಟ್ ಮಾಡಿ ರೈತರು ಕೊಡ್ತಾ ಇದೀವಿ.
1: ಸರ್, ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿಯಾ ಬೀಜಕ್ಕೆ ಇರೋ ಬೇಡಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಇದು ಇತ್ತೀಚಿನ ದಿನದ ಕಳೆದ ಸುಮಾರು ಒಂದು 5-6 ವರ್ಷದಿಂದನೂ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಅದಕ್ಕೆ ಎಲ್ಲಿ ಎತ್ತಿದ್ರೆ ಬೇರೆ ಬೇರೆ ದೇಶದಲ್ಲಿ, ಮೆಕ್ಸಿಕೋ ಇರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೇರಿಕಾದಲ್ಲಿ ಇದರ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿ ಸಹಿತ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಬೀದರ್ದಲ್ಲಿ ವಾಸಿಯಲ್ಲಿ ಇದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಸರ್. ಅಲ್ಲೆಲ್ಲ ತಗೋತಾ ಇದ್ದಾರೆ ಈ ಬೆಳೆನ, ಬಹಳಷ್ಟು ಬೇಡಿಕೆ ಇದೆ. ಇದರ ರೇಟ್ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ರೈತರು ಗಮನಿಸಬೇಕು, ಬಂಗಾರ ರೇಟ್ ಹೆಂಗೆ ದಿವಸ ಹೆಚ್ಚಾ ಕಡಿಮೆ ಆಗ್ತಾ ಇರ್ತದೋ ಹಂಗೆ ಇದ್ರ ರೇಟು ಸಹಿತ ವೇರಿಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದೀವಿ ರೈತರಿಗೆ. ಈಗ 10,000 ರೂಪಾಯಿಂದ 20,000 ವರೆಗೆ ನಾವು ಕಳೆದ ಒಂದು 5 ವರ್ಷದಿಂದ ರೇಂಜ್ ನೋಡಿದಾಗ ಆ ರೇಂಜ್ದಾಗ ಓಡಾಡ್ತಿರೋದು. ಕೆಲವೊಮ್ಮೆ 23,000 ಕ್ವಿಂಟಲ್ ಹೋಗಿದೆ, ಕೆಲವೊಮ್ಮೆ 25,000 ಕ್ವಿಂಟಲ್ ಹೋಗಿದೆ. ಆದರೆ ಬಹಳಷ್ಟು ಜನ ರೈತರು ಏನು ಮಾಡ್ತಾವೆ, ಅಷ್ಟು ಹೋಗ್ತಾ ತಿರುಗಿ ಕೊಡ್ತಿರ್ತಾರೆ. ಹಂಗೆ ಮಾಡ್ದೇನೆ ಒಂದು ಎವರೇಜ್ ರೇಟ್ ಬಂದಾಗ ಸುಮಾರು 15,000-16,000 ಬಂದಾಗ ಕೊಟ್ಬಿಡೋದು ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಇಟ್ಕೊಂಡ್ರಬೋದು ಅವ್ರು, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, 13,000 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ 13,000 ರೂಪಾಯಿ. ಈ ಥರ ಯಾವ ಕಂಪ್ನಿಯವರು ಮಾಡಲ್ಲ, 13,000 ಮಿನಿಮಮ್ಮು, ಮ್ಯಾಕ್ಸಿಮಮ್ ಇತ್ತ ಸುಪಾಸ್ 18,000 ಇತ್ತಾರೆ. ಒಂದು 10% ಕಡಿಮೆ ಮಾಡಿ 17,000 ರೂಪಾಯಿ ಕ್ವಿಂಟಲ್ನೂ ನಾವು ತೊಗೋತಾ ಇದ್ದೀವಿ. ಅಂದ್ರೆ ಆ ರೇಂಜ್ದಾಗ ನಾವು ತೊಗೋತೀವಿ. ಮಾರ್ಕೆಟ್ ರೇಟ್ ಕೆಲವು ರೈತರು ಏನಂತಾರೆ, ಸರ್ ನಮ್ಮ ಮಾರ್ಕೆಟ್ ರೇಟ್ ಇಷ್ಟೈತಲ್ಲ ಆ ಥರ, ಅದನ್ನು ಕೊಡ್ತಾ ಇದ್ದೀವಿ ನಾವು. ಫಿಕ್ಸ್ ಬೇಕಂದ್ರೆ 13,000 ರೂಪಾಯಿ ಫಿಕ್ಸ್. ಇಲ್ಲ ಸರ್ ನಾವು ಮಾರ್ಕೆಟ್ ರೇಟ್ ಬೇಕು ಅಂದ್ರೆ ಮಾರ್ಕೆಟ್ ರೇಟು ಕೊಡ್ತಾ ಇದೀವಿ, 10% ಡಿಡಕ್ಟ್ ಮಾಡಿ ಅದನ್ನು ತಗೋತಾ ಇದೆ. ಸಪೋಸ್ 19,000 ಇತ್ತು 18,000, 20,000 ಇತ್ತು 19,000. ಅಂದರೆ ಕಂಪ್ನಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಆಮೇಲೆ ಆ ಥರದ ಸಾಲ್ಟಿಂಗ್ ಖರ್ಚು, ಪ್ಯಾಕಿಂಗ್ ಖರ್ಚು ಮತ್ತು ಅವ್ರದ್ದು ಇರ್ತದೆ. ಇಲ್ಲಿಂದ ಗುಜರಾತ್ಗೆ ಹೋಗ್ಬೇಕು, ಅದಕ್ಕೆ ಅದನ್ನು 10% ನಾವು ಕಡಿಮೆ ಮಾಡಿ ತಗೋತಾ ಇದೆ. ಇದು ರೈತರಿಗೂ ಅನುಕೂಲ ಆಗುತ್ತೆ ಸರ್.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಚಿಯಾ ಕೃಷಿ ಮಾಡಲು ಆಸಕ್ತಿ ಹೊಂದಿರುವ ರೈತರಿಗೆ ನಿಮ್ಮ ಪ್ರಮುಖ ಸಲಹೆಗಳು ಯಾವುವು, ಅದರ ಬಗ್ಗೆ ತಿಳಿಸಿ.
0: ಮೊದಲನೇದಾಗಿ ಸರ್, ಈ ಚಿಯಾ ಬೆಳೆ ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡಬೇಕು. ಒಂದೇದು ಗಾಬರಿ ಆಗುವಂಥ ಬೆಳೆ ಅಲ್ಲ ಇದು, ಅಂದರೆ ಹಾಕಿರೆ ಬರ್ತೋ ಇಲ್ಲೋ ಅನ್ನುವಂಥ ಇದರಲ್ಲಿ ಮನಸ್ಥಿತಿಯಲ್ಲಿ ಇರ್ತಾರೆ ರೈತರು. ಭಾಷೆಗಳು ನಾವು ಹೋದಾಗ ಬಹಳಷ್ಟು ಜನ ಕೂತಿರ್ತಾರೆ, 50 ಜನ 60 ಜನ ಕೂತಿರ್ತಾರೆ. ನಾವು ಭಾಷಣ ಮಾಡಿತ್ತು ಎಲ್ಲ ತಕ್ಷಣ ಸಹಿತ ಮತ್ತೆ ಅವ್ರಿಗೆ ಒಂದು ಡೌಟ್ ಇರುತ್ತೆ ಇಲ್ಲಿ ಬರ್ತೋ ಇಲ್ಲೋ. ಹಾಗಾಗಿ ರೈತರಿಗೆ ಒಂದು ನಾ ಕಿವಿಮಾತು ಏನು ಹೇಳ್ತೀನಿ ಅಂದ್ರೆ, ಇದು ಎಲ್ಲಿ ಬೇಕಲ್ಲಿ ನೀವು ಚಳಿ ಬರ್ರಿ ಬೀಸಿ ಹುಟ್ಟತಿ. ಹಾಗಾಗಿ ಬೆಳಿಗ್ಗೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಬೆಳೆಯುವಂಥ ಮನೋಭಾವ ಇಟ್ಕೊಳ್ರಿ. ಇದಕ್ಕೆ ನೀರು ಕಡಿಮೆ, ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ತಿನ್ನಂಗಿಲ್ಲ. ಹಾಗಾಗಿ ರೈತರು ಇದನ್ನ ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆಗೂ ಸ್ವಲ್ಪ ರೈತರು, ಈ ಮೈಸೂರು ಜಿಲ್ಲೆಯವ್ರ ರೈತರು ಹೆಂಗೆ ಆದಾಯ ತೊಗೊಂಬಂದಾರ, ಹಂಗೆ ನಮ್ಮ ಬೆಳಗಾವಿಗೂ ಸ್ವಲ್ಪ ರೈತ ಹಣ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
1: ಸ್ನೇಹಿತರೆ, ಏನಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಸೀಡ್ಸ್, ಚಿಯಾ ಬೀಜದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ವೇಣು ಧ್ವನಿ ಎಫ್ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ಶುಭ ಬುಧವಾರದ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಅನಂತ್ನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮದ ಇವತ್ತಿನ ದಿನ. ಸೊ ಸ್ನೇಹಿತರೆ, ಇವತ್ತಿನ ದಿನ ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಅನಂತ್ನಾಗ್ ಸರ್ ಅವರ ಗೀತೆಗಳು, ಅದನ್ನು ಕೇಳಿ ನೀವು ಎಂಜಾಯ್ ಮಾಡಿ. ಕಾರ್ಯಕ್ರಮದ ಮೊದಲನೇ ಗೀತೆ, ನಡೆದಾಡೋ ಕಾಮನವಿಲ್ಲು ಆಯಿತು ಪ್ರಸಾರ. ಈಗ ಮುಂದಿನ ಹಾಡು, ಒಲಿದ ಜೀವ, ಕೇಳಿ ಮಜಾ ಮಾಡಿ.

ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನಂತ್ನಾಗ್ ಸರಿಗೆ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಸಿಕ್ಕಿದ್ದು ಎಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯಾದ ವಿಷಯ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಅನಂತ್ನಾಗ್ ಸರ್ ಅವರದು. ನೀವು ಕೇಳ್ತಾ ಇದ್ದೀರಾ ವೇನಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಮುಂದಿನ ಗೀತೆ ಅರಳಿದೆ ಅರಳಿದೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಆತ್ಮೀಯರೇ, ದಿಸ್ ಇಸ್ ಅನಂತ್ ನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತರಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನಂತ್ ನಾಗ್ ಸರ್ ಅವರ ಗೀತೆಗಳನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ. ಕೇಳ್ತಾ ಇದ್ದೀರಾ ನೀವು ಆ್ಯಂಡ್ ರಾಜಶ್ರೀ ಅವರೇ, ಎಸ್, ಮೈ ಫೇವ್ರೇಟ್ ಸಾಂಗ್ ಆರಳಿದೆ ಅನಂತ್ ನಾಗ್ ಅಪ್ಪಾಜಿ, ಕಂಗ್ರ್ಯಾಚುಲೇಷನ್, ಅವರ ಬಗ್ಗೆ ಭೇಟಿಯಾಗೋಣ. ಎಸ್, ಖಂಡಿತ. ಆ್ಯಂಡ್ ಜೈ ಶ್ರೀರಾಮ್, ಜೈ ಜಿನೇಂದ್ರ. ಸ್ವಲ್ಪ ನೆಗಡಿ ಆಗಿದೆ, ಎಸ್, ನೆಗಡಿ ಆಗಿದೆ, ಏನು ಮಾಡೋದು. ಆತ್ಮೀಯರೇ, ನಮ್ಮ ಅಡ್ವೊಕೇಟ್ ಪ್ರಮೀಳ ಅಹಂಬನ್ ಅವರವರು, ಗುಡ್ ಮಾರ್ನಿಂಗ್ ಮಂಜುನಾಥ, ಕಂಗ್ರ್ಯಾಚುಲೇಷನ್ ಟು ಅನಂತ್ ನಾಗ್ ಸರ್ ಫಾರ್ ದ ಸುಪೀರಿಯರ್ ಅವಾರ್ಡ್ ಆ್ಯಂಡ್ ಅವರ ಚಿತ್ರಗಳು ಉತ್ತಮ, ನೀನು ಸಂಗ್ರಹಿಸಿರೋ ಗೀತೆ ಎಲ್ಲ ಚೆನ್ನಾಗಿದೆ, ಕೋರ್ಟಿಗೆ ಹೋಗ್ತಾ ಇದ್ದಾನೆ, ಐ ಹೋಪ್ ಅವರು ಕೋರ್ಟಿಗೆ ತಲುಪಿದ್ದಾರೆ. ಶೋಭಾ ಡೌಲಿ ಅವರು, ವೇಣುಧ್ವನಿಯ ಕುಟುಂಬವರು ಎಲ್ಲರಿಗೂ ಮಹಾಪ್ರಸಾದಕ್ಕೆ ಬನ್ನಿ ಅಂತ ಕೇಳ್ಕೊಂಡಿದ್ದಾರೆ. ಎಸ್, ಗಣ ಹೋಮ ಮತ್ತು ಮಹಾಪ್ರಸಾದ ಆಯೋಜಿಸಲಾಗಿದೆ ಇವತ್ತು ಅಂದರೆ. ಆಲ್ ರೈಟ್, ನಿನ್ನೆ ಒಂದು ಕಡೆ ಹೋಗಿನಿ. ಸೊ ವಡ್ಡಾರ್ ಛಾವಣಿ ಖಾಸ್ಬಾಗ್ ಶ್ರೀ ದುರ್ಗಾದೇವಿ ಗಣೇಶ ಯುವಕ ಮಂಡಳ ವತಿಯಿಂದ ನಿನ್ನೂ ಕೂಡ ಒಂದು ಕಡೆ ತಿಲಕ್ವಾಡಿಯಲ್ಲಿ ನಾನು ಹೋಗಿದ್ದೆ. ಫುಲ್ ಎರಡು ಒಂದು ತಾಸು ಬಿಸಿಲಾಗ ನಿಂತಿದ್ದೆ, ಮಸ್ತ್ ಮಜ್ಜಿಗೆ ಕುಡಿದೆ. ಆಯ್ತು ನೋಡ್ರಿ, ನನಗೂ ಲೈಟಾಗಿ ನೆಗಡಿ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಅನಂತ್ ನಾಗ್ ಸರ್, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿ ಅನಂತ್ ನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ ನಡೆದಿದೆ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ಹಾಡನ್ನು ಕೇಳಿ ಮಜಾ ಮಾಡಿ.

ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448144503 ಹಾಗೂ 8123871607.
1: ನೀವು ಕೇಳ್ತಾ ಇದ್ರಾ, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಎದುರು 90.4 FM KLE ಕನಸು. ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತ್ ನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಹಾಡು ಮಸನದ ಹೂವು. ಈ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿ. ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಅದ್ಭುತವಾಗಿವೆ ಅಂತ ಮೆಸೇಜನ್ನು ಮಾಡಿದ್ದಾರೆ ಆಕಾಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಆತ್ಮೀಯರೇ, ನೀವು ಪ್ರೀತಿಯಿಂದ ಕೇಳ್ತೀರಾ. ಹಾಗೆ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತ್ ನಾಗ್ ಸರ್ ತರಾನೇ ಇನ್ನೂ ಬಹಳಷ್ಟು ಉತ್ತಮ ನಟರು ನಮ್ಮ ಕನ್ನಡ ಸಿನಿಮಾದಿಂದ ಮುಂದೆ ಬರಲಿ ಅಂತ ನಾವು ಪ್ರಾರ್ಥಿಸೋಣ. ಏಕೆಂದರೆ ಆತ್ಮೀಯರೇ, ಬಹಳಷ್ಟು ಜನರು ನಮ್ಮ ಕನ್ನಡ ಸಿನಿಮಾ ಹೋಗಿದೆ, ಇನ್ನೇನಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಸಿಕ್ತು, ಇಡೀ ಇಂಡಿಯಾನೇ ತಿರುಗಿ ನೋಡುವಂಗಾಯಿತು. ಸೊ ಆತ್ಮೀಯರೇ, ನನ್ನ ವಿಷಯ ಏನಂದರೆ, ನಾನು ಹೇಳಿದ್ನಲ್ಲ, ಅತಿ ಜಾಸ್ತಿ ಆ್ಯಕ್ಷನ್ ಮೂವೀಸ್ ಬರಲಿಕ್ಕೆ ಪ್ರಾರಂಭವಾಯಿತು. 1 KGF ಆದ ತಕ್ಷಣ ನೋಡಬೇಕು, ದರ ಒಂದ್ರ ಮೇಲೆ ಒಂದು ಪಿಕ್ಚರ್ ಬರೀ KGF ಥರನೇ ಬಂತು. ಒಂದು ಕಾಂತಾರ ಆಯ್ತಂದರೆ ಎಲ್ಲರೂ ಆ ಥರದೇ ಸಿನಿಮಾ ತೆಗಿಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ನನಗೆ ನನ್ನ ಅಣ್ಣ ಹೇಳಿದರು, ಅವರ ಬಾಲ್ಯದ ದಿನಗಳಲ್ಲಿ ಅನಂತ್ ನಾಗ್ ಸರ್ ಅವರ ವಿಭಿನ್ನ ರೀತಿಯ ಸಿನಿಮಾಗಳು. ಈ ಅನಂತ್ ನಾಗ್ ಸರ್ ಅವರು ಅವರ ಸಂದರ್ಶನದಲ್ಲಿಯೂ ಕೂಡ ಹೇಳಿದ್ದಾರೆ, ಮೊನ್ನೆ ಒಬ್ಬರು ಸಂದರ್ಶನ ತಗೊಳ್ಳುವಾಗ, ಯಾಕೆ ಅವರು

ಸಿನಿಮಾಗಳಲ್ಲಿ ಈಗ ಬರ್ತಾ ಇಲ್ಲ ಜಾಸ್ತಿ ಅಂತ ಎಲ್ಲರೂ ಡೌಟ್ ಮಾಡಿದ್ರು. ಕಿ ಅವರಿಗೆ ಆರೋಗ್ಯದ ಸಮಸ್ಯೆ ಇಲ್ಲ, ಕಾಂಟೆಂಟ್ ಹಾಗಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಬರೀ ಎಷ್ಟು ಜಾಸ್ತಿ ರೊಕ್ಕ ಹಾಕಿದ್ರು ಎಷ್ಟು ಜಾಸ್ತಿ ರೊಕ್ಕ ಸಂಪಾದನೆ ಮಾಡಿದರು ಇದರಲ್ಲೇ ಹೋಗಿಬಿಟ್ಟಿದ್ದಾರೆ. ಜನರಿಗೆ ಏನು ಬೇಕು, ಯಾವ ರೀತಿಯಾದಂತಹ ಒಂದು ಕಾಂಟೆಂಟ್ ಕೊಡಬಹುದು ಅದು ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಬರೀ ನಮ್ಮ ಕನ್ನಡ ಸಿನಿಮಾ ಅಂತ ಅಲ್ಲ ಆತ್ಮೀಯರೇ, ಯಾವುದೇ ದೊಡ್ಡ ಸಿನಿಮಾ ತಗೊಳ್ಳಿ. ನನ್ನ ಪರಿಚಯದಲ್ಲಿ ಎಷ್ಟೋ ಜನ ಅಣ್ಣವರ ಅಭಿಮಾನಿಗಳಿದ್ದಾರೆ, ಹೂ ಫಾಲೋ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಚಿತ್ರಗಳು. ಅವರ ಚಿತ್ರದ ಮುಖಾಂತರ ಏನೋ ಕಲ್ತಿದ್ದೇನೆ ಅಂತ ಹೇಳ್ತಿದ್ರು. ನಮ್ಮ ಸ್ವತಃ ನನ್ನ ತಂದೆ ಕೂಡ ಹೇಳ್ತಿದ್ರು, ಅವರ ಚಿತ್ರ ಅಂದರೆ ಹಂಗಿತ್ತು ಮಂಜುನಾಥ, ಒಂದು ದಿಕ್ಕುದಾರಿ ತೋರಿಸ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ನಾನು ನೋಡಿ, ನನಗೆ ಸಿನಿಮಾ ಥಿಯೇಟರ್ ಹೋಗೋದಂದರೆ ಒಂಥರ ಥೆರಪಿ ಇದ್ದಂಗೆ, ನನಗೆ ಭಾಳ ಇಷ್ಟ. ಇಂಥ ಸಂದರ್ಭದಲ್ಲಿ ಬರೀ ಆ್ಯಕ್ಷನ್ನು ಆಯಿತು, ಬರೀ ಯಾವುದೇ ಒಂದು ಒಟ್ಟು ಹೊಸ ಸಿನಿಮಾ ದೊಡ್ಡ ನಟರ ಟ್ರೇಲರ್ ಬಂದರೆ ಸಾಕು, ನನಗೆ ಗೊತ್ತೇ ಇರುತ್ತೆ ಇದ್ರಾಗೆ ಮಾರ್ದಾಡ್ ಆಮೇಲೆ ಅದೇ ಅಲ್ರಿ ಅಂಥದ್ದೇ ಥರದ ಬೇಡವಾದ ದೃಶ್ಯಗಳು ಸ್ವಲ್ಪ ಹಾಕ್ತಾರೆ, ಆಮೇಲೆ ಮತ್ತೆ ಕೊನೆಯಲ್ಲಿ 20-30 ನಿಮಿಷ ಮಾರ್ದನು ಹೊಡೆಯೋದು ಬಡಿಯೋದು ಸಾಯಿಸೋದು ರಕ್ತ ಪಚ, ಅದಕ್ಕೊಂದು ಅರ್ಥ ಇಲ್ಲದ ಒಂದು ಆ್ಯಕ್ಷನ್ನ ಹಾಕಿಬಿಟ್ಟಿರ್ತಾರೆ. ಸೊ ಆತ್ಮೀಯರೇ, ಹಿಂಗಾಗಿದೆ. ಆ್ಯಂಡ್ ಇದರಿಂದ ಏನಾಗ್ತಾ ಇದೆ, ಸಮಾಜದಲ್ಲಿಯೂ ಕೂಡ ನೀವು ನೋಡ್ತಿರಬಹುದು ಅತಿ ಜಾಸ್ತಿ ಕ್ರೈಮ್ಸ್ಗಳು ಆಗ್ತಾ ಇದೆ. ಎಸ್ ಆತ್ಮೀಯ ಸ್ನೇಹಿತರೆ, ಕ್ರೈಮು ಹೆಚ್ಚು ಸಮಾಜದಲ್ಲಿ, ಅಂಥದ್ದೇ ಸಿನಿಮಾ ಅಂದರೆ ಸಮಾಜದ ಕನ್ನಡಿ ಅಂತ. ಸೊ ನನ್ನ ಒಂದು ಏನಂದರೆ, ಅನಂತನಾಗ್ ಸರ್ ಅವರಿಗೆ ನಿನ್ನೆ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕಾರ ಸಿಕ್ಕಿದಾಗ, ಅದರಿಗಿಂತ ಮುಂಚೆನೇ ಅವರಿಗೆ ಯಾವಾಗ ಅನೌನ್ಸ್ ಮಾಡಿದರು ಒಬ್ಬ ರಿಪೋರ್ಟರ್ ಅವರ ಸಂದರ್ಶನ ತಗೊಳ್ಳುವಾಗ ಅವರ ಒಂದು ದುಃಖವನ್ನು ಅವರು ಮುಂದಿಟ್ಟರು. ಅವರು ಹೇಳಿದರು ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ, ಜನರಿಗೆ ಯಾವ ರೀತಿಯಾದಂತಹ ಕಾಂಟೆಂಟ್ ಕೊಡಬಹುದು ನಾವು, ಕತೆನೇ ಇಲ್ದಿದ್ದಾಗ್ಬಿಟ್ಟಿದೆ. ನಾನು ಹೆಸರು ತಗೊಳ್ಳೋದಿಲ್ಲ ಆತ್ಮೀಯರೇ, ನನ್ನ ಪ್ರೀತಿಯ ಕನ್ನಡ ಚಿತ್ರರಂಗದಲ್ಲಿಯೇ ಇಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ನಾವು ಮಾಡ್ತಿದ್ವಿ, ಈಗ ಏನಾಗಿದೆ ಅಂದರೆ ಎಷ್ಟು ಸಂಪಾದನೆ ಮಾಡ್ಬೋದು, ಈ ಇನ್ನು ಬೇರೆ ಬೇರೆ ಭಾಷೆಯಲ್ಲಿ ನಾವು ಇದನ್ನು ರಿಲೀಸ್ ಹೆಂಗೆ ಮಾಡ್ಬೋದು, ಪ್ಯಾನ್ ಇಂಡಿಯಾ. ರೀಪ್ಪ, ನಮ್ಮ ಅಣ್ಣವರ ಚಿತ್ರ ಆಗಿರಲಿ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಚಿತ್ರ ಆಗಿರಲಿ, ಎಷ್ಟೋ ಹಳೆಯ ಚಿತ್ರಗಳು ಆಲ್ರೆಡಿ ಪ್ಯಾನ್ ಇಂಡಿಯಾ ಆಗಿದ್ದು. ಆದರೆ ಈಗ ಏನಾಗಿದೆ ಅಂದರೆ ಆತ್ಮೀಯರೇ, ಆ ಪ್ಯಾನ್ ಇಂಡಿಯಾ ಮಾಡೋ ಒಂದು ಆಸೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಕಾಂಟೆಂಟೇ ಮರ್ತು ಬಿಡ್ತಾ ಇದ್ದಾರೆ, ಕತೆನೇ ಇಲ್ಲ ರೀ. ನಾನು ಎಷ್ಟು ದೊಡ್ಡ ದೊಡ್ಡ ಸಿನಿಮಾ ನೋಡೇನು, ಕತೆನೇ ಇಲ್ಲ. ನಾನು ಹೋಗಿ ಫುಲ್ ಖುಷಿಲೇ ಹೋಗಿ ಕುಂದು ನೋಡಿದ್ರು, ಒಂದಂದರೆ ಥಿಯೇಟರ್ಗೆ ಹೋದರೆ ಯಾವುದಾದ್ರು ದೊಡ್ಡ ಸಿನಿಮಾ ಬಂದರೆ ದೊಡ್ಡ ನಟರದು ಪ್ರಾರಂಭದ ಒಂದು ಎರಡು ವಾರ ನೋಡ್ಬೇಕ್ರಿ, ಒಂದು ಟಿಕೆಟಿಗೆ 500-600 ಯಾರಿಪ್ಪ ಅಷ್ಟು ಕೊಡೋರು ಅಂತ ನಾವು ಕೂತಿರ್ತೇವೆ. ಆದ್ರೂ ಎಷ್ಟೋ ಜನ ಅಪ್ಪಟ ಅಭಿಮಾನಿಗಳು ಅವರ ನಟರನ್ನು ನಂಬಿ ಆ ಒಂದು ಚಿತ್ರಕ್ಕೆ ಅಷ್ಟು ಜಾಸ್ತಿ ರೊಕ್ಕ ಕೊಟ್ಟು ಹೋಗಿ ಕೂತ್ಕೊಂಡು ನೋಡಿದರೆ ಕತೆನೇ ಇರುವುದಿಲ್ಲ. ಆಮೇಲೆ ಈ ದೊಡ್ಡ ದೊಡ್ಡ ನಟರ ಸಿನಿಮಾಗಳಲ್ಲಿ ಅತಿ ಜಾಸ್ತಿ ರಕ್ತ ಆ್ಯಕ್ಷನ್ನು ಮಾರ್ದಾಡ್ ಅದನ್ನು ನೋಡಿ ನನಗಂತರೂ ಕಂಟಾಳಾಯಿತು. ನೋಡಿ, ವೈಯಕ್ತಿಕವಾಗಿ ನನಗೂ ಇಷ್ಟ ಆಗುತ್ತೆ ಇಲ್ಲಂತ ಹೇಳೋದಿಲ್ಲ, ಆದರೆ ಕಾರಣವೇ ಇಲ್ಲದೆ ಚಾಕು ಎಬಿಸಿ ಒಬ್ಬ ವ್ಯಕ್ತಿ 150 ಜನ ಹಿಂಗೆ ಸಾಯಿಸ್ಕೋತಿದ್ರೆ ಉಪಯೋಗ ಇಲ್ಲರಿ ಆತ್ಮೀಯರೇ. ಸೊ ಅಂಥ ಸಂದರ್ಭದಲ್ಲಿ ಈ ನಮ್ಮ ಅನಂತನಾಗ್ ಸರ್, ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಅವರು ಏನು ಹೇಳಿದ್ದಾರೆ, ಐ ಹೋಪ್ ಎಲ್ಲ ರೈಟರ್ಸ್ಗಳು ಆ್ಯಂಡ್ ಕಲಾಕ್ಷೇತ್ರದಲ್ಲಿ ಯಾರಿದ್ದಾರೆ ನಮ್ಮ ಕನ್ನಡ ಸಿನಿಮಾದಲ್ಲಿ, ಅವರು ಅದನ್ನು ಗಮನಕ್ಕೆ ತಗೊಂಡು ಅದರ ಪ್ರತಿ ಕೆಲಸ ಮಾಡ್ತಾರೆ ಜನರಿಗೆ ಅಂತ. ನನಗೆ ಮತ್ತೆ ನೆನಪಾಗೋದು ನಮ್ಮ ಅಪ್ಪು ಸರ್ ಅವರ ಚಿತ್ರಗಳು. ಅಪ್ಪು ಸರಿಗೆ ಪವರ್ ಸ್ಟಾರ್ ಅಂತ ಹೇಳ್ತಿದ್ರು, ಅದು ಹೌದು ಅದು ಸತ್ಯ, ಆದರೆ ಅದರೊಂದಿಗೆ ಅವರ ಚಿತ್ರವನ್ನು ನೋಡಲಿಕ್ಕೆ ಇಡೀ ಕುಟುಂಬ ಹೋಗ್ತಿತ್ತು, ಹೌದಲ್ವಾ? ಈಗ ಹಂಗೆ ಕುಟುಂಬ ಸಹಿತ ಹೋಗುವಂಥ ಯಾರೂ ಉಳಿದಿಲ್ಲ ಆತ್ಮೀಯ ಸ್ನೇಹಿತರೆ. ನಟರು ಸಿನಿಮಾ ಮಾಡ್ತಾನೇ ಇಲ್ಲ, ಯಾರೂ ಒಬ್ಬರು ಕುಟುಂಬ ಸಹಿತ ಅಂದರೆ ಹೆಂಗಿರಬೇಕು, ತಂದೆ ತಾಯಿ ಮಕ್ಕಳು ಎಲ್ಲರೂ ಹೋಗಿ ನೋಡುವಂತಹ ಸಿನಿಮಾ, ರಾಜ್ಕುಮಾರ್ ಆಗಿರಲಿ, ಮಿಲನ್ ಆಗಿರಲಿ, ನಾನು ಮತ್ತೆ ಹೇಳ್ತಾನೆ ಅರಸು ಆಗಿರಲಿ, ಏನ್ರಿ ಸಿನಿಮಾಗಳು ಅವ್ರದ್ದು, ಅವ್ರ ಇಡೀ ಸಿನಿಮಾ ಕರಿಯರ್ನಲ್ಲಿ ಅವ್ರ ಫ್ಯಾಮಿಲಿ ಮೂವೀಸೇ ತೆಗಿತಿದ್ರು. ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಾಲ್ಯದಲ್ಲಿ ನಾನು ಅಷ್ಟು ನೋಡಿಲ್ಲ, ಯಾಕೆಂದರೆ ನನಗೆ ಎಷ್ಟು ನಮ್ಮ ಮನೆಯಾಗ ಟಿ ವಿ ಬರ್ತಿತ್ತು, ಆಮೇಲೆ ಓಣ್ಯಾಗ ಒಂದು ಟಿ ವಿ ಇತ್ತು, ಚಂದನನಲ್ಲಿ ಹೋಗಿ ನೋಡ್ತಿದ್ವಿ ನಾವು. ಆ್ಯಂಡ್ ಹೆಸರು ಅದೇನು ಗೊತ್ತಿದ್ದಕ್ಕಿಲ್ಲ, ಏಕೆಂದರೆ ರವಿವಾರ ಬರ್ತಿತ್ತು ಒಂದು ಚಿತ್ರ ಮಧ್ಯಾಹ್ನ, ನೋಡಲಿಕ್ಕೆ ಹೋಗ್ತಿದ್ವಿ. ಕತೆ ಚಲೋ ಕತೆ ಇರ್ತಿತ್ತುರಿಪ್ಪ, ನೋಡೋಕೆ ಮಸ್ತ್ ಅನಿಸ್ತಿತ್ತುರಿಪ್ಪ, ಆಮೇಲೆ ಅದ್ರಾಗ ಆ್ಯಕ್ಷನ್ನು ಇರ್ತಿತ್ತು, ಅಂದರೆ ಆ ಆ್ಯಕ್ಷನ್ನಿಗೆ ಒಂದು ಏನಾದರೂ ಅರ್ಥ ಇರ್ತಿತ್ತು. ಈಗೇನು ಆ್ಯಕ್ಷನ್ ಅರ್ಥ ಇಲ್ದಿದ ಆ್ಯಕ್ಷನ್ ಆಗಿಬಿಟ್ಟಿದೆ ನೋಡೋಣ. ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತರಾದ ಅನಂತನಾಗ್ ಸರ್ ಅವರು ಈಗೇನು ಹೇಳಿದ್ದಾರೆ, ಇದನ್ನು ಕನ್ನಡ ಚಿತ್ರರಂಗದ ಕಲಾ ಅಭಿಮಾನಿಗಳು, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಇದನ್ನು ಲೆಕ್ಕಕ್ಕೆ ತಗೊಂಡು ಅಂಥದ್ದೇ ಒಳ್ಳೆ ಒಳ್ಳೆಯ ಕತೆ ತೊಗೊಂಡು ಬರ್ತಾರೆ.

ಅಂತ ಭಾವನೆಯಲ್ಲಿ ಇದ್ದೇನೆ. ನೋಡಬೇಕು, ಇನ್ನೂ ದೊಡ್ಡ ನಟರು ಅದರಲ್ಲೇ ಹೋಗ್ಬಿಟ್ಟಿದ್ದಾರೆ. ಹೆಸರು ತಗೊಳ್ಳೋಂಗಿಲ್ಲ ಆತ್ಮೀಯರೇ, ದೊಡ್ಡ ನಟರು ಅದರಲ್ಲಿ ಹೋಗ್ಬಿಟ್ಟಿದ್ದಾರೆ. ಏನಂದರೆ ಪ್ಯಾನ್ ಇಂಡಿಯಾ ಬೇರೆ ಭಾಷೆಯಲ್ಲಿಯೂ ಮಾಡೋಣ, ನಾನಂದೇ ನಮ್ಮಲ್ಲಿ ಮಾಡಿ. ಆ್ಯಂಡ್ ಅವರ ಚಿತ್ರ ವಿಶ್ವಾಸದಿಂದ ಹೋಗಿ ನೋಡಿದರೆ ಅಲ್ಲಿ ಕಥೆನೇ ಇರುವುದಿಲ್ಲ. ಬರೇ ಲಾಸ್ಟ್ 20-30 ನಿಮಿಷ ಅಂತರೂ ನಾನು ಎಷ್ಟು ದೊಡ್ಡ ದೊಡ್ಡ ನಟರ ಸಿನಿಮಾ ನೋಡಿದ್ದೇನೆ, ಕ್ಲೈಮ್ಯಾಕ್ಸ್ನಲ್ಲಿ 30-20 ನಿಮಿಷ ಅಂತರೂ ಬರೇ ಫೈಟೇ ತುಂಬಿದೆ ಆತ್ಮೀಯರೇ. ಏನು ಹೇಳೋದು, ಸೊ ಇವರು ಏನು ಹೇಳಿದ್ದಾರೆ ಅದನ್ನು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡೋ ಟೆಕ್ನಿಷಿಯನ್ಸು ರೈಟರ್ಸು ಇದನ್ನು ಲೆಕ್ಕಕ್ಕೆ ತಗೋತಾರೆ. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಂದು ಲೆವೆಲಿಗೆ ಮುಂದೆ ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡೋಣ ಕಾರ್ಯಕ್ರಮದಲ್ಲಿ, ಮುಂದೆ ಗೀತೆ ಕೇಳಿ ಎಂಜಾಯ್ ಮಾಡಿ.

ಆತ್ಮೀಯ ಸ್ನೇಹಿತರೆ, ಅನಂತ್ ನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಾ ಇದ್ರೆ ಪ್ರಕಾಶ್ ಅವರು, ಎಸ್ ಥ್ಯಾಂಕ್ ಯು ಸೋ ಮಚ್. ಏನಂದರೆ ಇದು ನನ್ನ ಒಂದು ವೈಯಕ್ತಿಕ ಒಂದು ಇದಾಗಿತ್ತು, ಏನಂದರೆ ಸಜೆಷನ್. ಆ್ಯಂಡ್ ನಂದು ಒಂದು ಕಂಟಾಳಾಗಿತ್ತು ರೀ ಆತ್ಮೀಯರೇ, ಎಷ್ಟು ದೊಡ್ಡ ನಟರ ಚಿತ್ರ ಬರಲಿಕ್ಕೆ ಪ್ರಾರಂಭವಾಯ್ತು ನೋಡಿ. ಎಲ್ಲರೂ ಹಂಗೆ ಮಾಡಾಕತ್ರ ಒಂದು ಥರ ಸ್ಟೋರಿ ಮೇಲೆ ಫೋಕಸೇ ಇರುವುದಿಲ್ಲ, ಮಾಡ್ದಾರ. ಆಮೇಲೆ ಈ ವಿಷಯವನ್ನು ತೊಗೊಂಡು ನಮ್ಮ ಅನಂತನಾಗ್ ಸರ್ ಮಾತನಾಡಿದ್ರು, ನಂಗೆ ಬಹಳ ಸಂತೋಷವಾಯಿತು. ಏಕೆಂದರೆ ಇದು ಒಂದು ಪಾಯಿಂಟಾಗಿ ಮುಂದೆ ಬರಬೇಕಿತ್ತು ರೀ ಆತ್ಮೀಯ ಸ್ನೇಹಿತರೆ. ಮತ್ತು ಎಲ್ಲ ದೊಡ್ಡ ನಟರು ತಮ್ಮ ಅಭಿಮಾನಿಗಳನ್ನು ಗ್ರ್ಯಾಂಟೆಡಾಗಿ ತೊಗೊಳ್ಳೋದು ಬಹಳ ಭಾಳ ಬೇಜಾರು ಅನಿಸ್ಲಿಕ್ಕತ್ತೆ. ಏಕೆಂದರೆ ಒಂದೇ ಥರದ ಚಿತ್ರಗಳನ್ನು ಮಾಡಿದ್ರೆ ನಾವು ಎಷ್ಟಂತ ಅವರ ಒಂದು ಸಿನಿಮಾವನ್ನು ಸಪೋರ್ಟ್ ಮಾಡ್ಬೋದು ಹೇಳಿ, ಏನಾದರೂ ಇರಬೇಕಲ್ವಾ ಅಂತ. ಸೊ ಅನಂತ್ ನಾಗ್ ಸರ್ ಅವರ ಈ ಮಾತಿನೊಂದಿಗೆ ಏನಾದರೂ ಒಂದು ಬದಲಾವಣೆ ನಮ್ಮ ಕನ್ನಡ ಸಿನಿಮಾನಲ್ಲಿ ಆಗುತ್ತೆ. ಆ್ಯಂಡ್ ಆತ್ಮೀಯರೇ, ಭಾಳ ಮುಖ್ಯವಾಗಿ ನಮ್ಮ ಕನ್ನಡ ಸಿನಿಮಾಗಳ ಹಳೆಯ ಚಿತ್ರಗಳು, ನಾನೀಗ ನಮ್ಮ ನಾನು ಓಪನಾಗಿ ಹೇಳ್ತೇನೆ, ಅಣ್ಣವರ ಚಿತ್ರ ಅಷ್ಟು ನೋಡಿರಕ್ಕಿಲ್ಲ, ನೋಡ್ತೇನೆ. ನಮ್ಮ ಪಪ್ಪ ಭಾಳ ಬೈತಿದ್ರು, ಕಸ್ತೂರಿ ನಿವಾಸ ನೋಡು, ಬಂಗಾರದ ಮನುಷ್ಯ ನೋಡು, ಹಿಂಗೆ ಹಂಗಂತ. ನಾನು ಹೋಗಾಕೆ ಹೋಗಿ ಯೂಟ್ಯೂಬ್ನಾಗ ಬರೀ ನನ್ನ ಫೇವ್ರೇಟ್ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತು, ಭಕ್ತ ಪ್ರಹ್ಲಾದ. ಈಗ ಅದೇ ಒಂದು ಭಕ್ತ ಪ್ರಹ್ಲಾದ ಚಿತ್ರದ ಏನು ಬಂದಿತ್ತು ಇಲ್ಲಿ ನಮ್ಮ ಮಹಾ ಅವತಾರ ನರಸಿಂಹ ಅಂತ ಕಾರ್ಟೂನ್ ಚಿತ್ರ ಬಂದಿದೆ. ಆ ಒಂದು ಚಿತ್ರ 3 ಸಲ ಥಿಯೇಟರ್ನಲ್ಲಿ ಹೋಗಿ ನೋಡಿದೆ, ಭಾಳ ಇಷ್ಟ ಆಗುತ್ತೆ ಅಂತ ಒಂದು ಚಿತ್ರ. ಈಗ ಅದರಲ್ಲಿಯೂ ಕೂಡ ಮಾರ್ದಾಡ್ ಇದೆ ಆತ್ಮೀಯ ಸ್ನೇಹಿತರೆ, ಆ್ಯಕ್ಷನ್ ಇದೆ, ಆದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅರ್ಥ ಇಲ್ಲದೆ ಸ್ಟಾರ್ಟಿಂಗ್ನಲ್ಲಿ ದಾಡ್ ಹೊಡ್ಕೋತ ಹೋಗೋದು ಏನಾಗಿದೆ ಅಂದರೆ, ಆತ್ಮೀಯರೇ, ನಮ್ಮ ಕನ್ನಡ ಚಿತ್ರರಂಗದ ಕೆಲವು ಸಿನಿಮಾಗಳು ಬೇರೆ ಭಾಷೆಯಲ್ಲಿಯೂ ರಿಲೀಸ್ ಆಗ್ತಾ ಇದೆ. ಅಲ್ಲಿ ರಿಲೀಸಾಗಿ ಅವರು ಏನು ಬಯ್ಯಾಗತ್ತಾರೆ ಹೇಳ್ರಿ ಎಲ್ಲ ಬೇರೆ ಭಾಷೆಗರು, ಅಲ್ರಿ KGF ಕಾಂತಾರ ಅಂತ ಸಿನಿಮಾಗಳು ಬಂದವ, ಅಲ್ಲಿಂದ ಹಿಂಗೆ ಯಾಕೆ ಚಿತ್ರಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಅದು ನೋಡಿ ಇನ್ನೂ ಭಾಳ ಬೇಜಾರಾಗುತ್ತೆ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, KGF ಅಥವಾ ಕಾಂತಾರ ಅಂತಹ ಸಿನಿಮಾಗಳು ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದೆ ಇಡೀ ಭಾರತ ದೇಶದಲ್ಲಿ. ಈಗ ಆ ಒಂದು ಹೆಸರಿನಲ್ಲಿ ಬಂದಿರೋ ನಮ್ಮ ಕನ್ನಡ ಚಿತ್ರರಂಗದ ಹೆಸರು, ಅಂದರೆ ಆ ಒಂದು ಸ್ಟೇಜನ್ನು ನಮ್ಮ ಕನ್ನಡ ಚಿತ್ರರಂಗದ ಈ 2 ಸಿನಿಮಾದ ಮುಖಾಂತರ ಒಂದು ಒಳ್ಳೆಯ ಸ್ಟೇಜ್ ಸೆಟ್ ಮಾಡಿಕೊಟ್ಟಿದೆ. ಆದರೆ ಇಂತಿಂಥ ಸಿನಿಮಾ ಬರಾಗತ್ತವ, ವೈಯಕ್ತಿಕವಾಗಿ ನಾನೇ ಹೆಸರು ತೊಗೊಳ್ಳೋದಿಲ್ಲ, ಆ ನಟರದ್ದು ಹೆಸರು ತೊಗೊಳ್ಳೋದಿಲ್ಲ, ಸಿನಿಮಾನೂ ಇಲ್ಲ, ಹಾಗಾದ್ರೆ ಕಂಟಾಳ ಆಯ್ತು ರೀ ಆತ್ಮೀಯ ಸ್ನೇಹಿತರೆ. ಮತ್ತು ಇನ್ನೂ 2-3 ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತಪ್ಪ ಅವರು ಯಾರು ನಿರ್ದೇಶಕರು ಇದ್ದರು, ಅವ್ರ ಮುಂಚೆ ಅವರ ಸಿನಿಮಾ ಚೆನ್ನಾಗಿತ್ತು ಆತ್ಮೀಯ ಸ್ನೇಹಿತರೆ, ನೋ ಡೌಟ್ ಇನ್ ದ್ಯಾಟ್ ಅಂತ ಐತಿಹಾಸಿಕ ಸಿನಿಮಾ ತೆಗ್ದಾರೆ. ಬಟ್ ಈಗ ಯಾಕೆ ಇಂಥ ಫಾಲ್ತು ಸಿನಿಮಾ ತೆಗಿಯಾಗದಾರ ನೋಡೋಕೆ ಆಗೋದಿಲ್ಲ ರೀ ಆತ್ಮೀಯ ಸ್ನೇಹಿತರೆ. ಆಮೇಲೆ ನನ್ನ ಪರಿಚಯನಲ್ಲಿರೋ ಮುಂಬೈನಲ್ಲಿರೋ ನನ್ನ ತಮ್ಮಂದಿರೋ ಅವರೆಲ್ಲ, ಅಣ್ಣ ಇದು ಸಿನಿಮಾ ನಾನು ವೈಯಕ್ತಿಕವಾಗಿ ಹೋಗ್ಬೇಡಪ್ಪ ಚಲೋ ಇಲ್ಲ ಅಂತ. ಸೊ ಆತ್ಮೀಯರೇ, ನೋಡೋಣ ಕಾರ್ಯಕ್ರಮದಲ್ಲಿ ನಮ್ಮ ಅನಂತನಾಗ್ ಸರ್ ಏನು ಹೇಳಿದ್ದಾರೆ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಕಲಾ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಬರಹಗಾರರು, ನಿರ್ದೇಶಕರು ಇವರೆಲ್ಲರೂ ಅದನ್ನು ಪಾಯಿಂಟ್ನಲ್ಲಿ ಇಟ್ಕೊಂಡು ಮಾಡ್ತಾರೆ. ಆ್ಯಂಡ್ ದೇರ್ ವಿಲ್ ಬಿ ಅ ಹ್ಯೂಜ್ ಚೇಂಜ್ ಇನ್ ಅವರ್ ಕಾಂಟೆಂಟ್ ಆಫ್ ಕನ್ನಡ ಸಿನಿಮಾ. ಈ ಒಂದೇ ಒಂದು ಆಸೆಯಲ್ಲಿ ನಾನು ಕೂತಿದ್ದೇನೆ ಆತ್ಮೀಯ ಸ್ನೇಹಿತರೆ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನನಗೂ ಬಹಳ ಇಷ್ಟ ರೀ ಆ್ಯಕ್ಷನ್ನು ಇದು ಅದು, ಆದರೆ ಆ್ಯಕ್ಷನ್ನಿಗೆ ಏನಾದರೂ ಅರ್ಥ ಇರಬೇಕು ರೀ. ಈಗ ಬಾಹುಬಲಿ ಅನ್ನೋ ಒಂದು ಚಿತ್ರ ಇತ್ತು, ಅದರಾಗ ಆ್ಯಕ್ಷನ್ ಇತ್ತು, ಅದಕ್ಕೆ ಅರ್ಥ ಇತ್ತು ರೀ. ಆ ವ್ಯಕ್ತಿ ಬಾಹುಬಲಿ, ಆ ಅಮರೇಂದ್ರ ಬಾಹುಬಲಿ ತನ್ನ ತಾಯಿ ಬಿಡುಗಡೆಗೆ ಅಂತ ಹೋಗ್ಬಿಡ್ತಾನೆ ಒಳಗೆ, ಆವಾಗ ಒಂದು ಆ್ಯಕ್ಷನಿಗೆ ಅರ್ಥ ಇರುತ್ತೆ. ಈ ಹಂಗಿಲ್ರಿಪ್ಪ, ಇರೋ ಎಂಟ್ರಿಗಿಂತ ಮುಂಚೆ ಒಂದು 30 ಜನರಿಗೆ ಸಾಯಿಸ್ತಾನೆ ರೀ. ಅಲ್ಲ, ಎಂಟ್ರಿನೂ ಆಗಿಲ್ಲ, 30 ಜನರಿಗೆ ಸಾಯಿಸಲಿ, ಏನಾದರೂ ಲೆಕ್ಕ ಇರಬೇಕು ರೀ ಅವ. ಸೊ ಆತ್ಮೀಯರೇ, ನಮ್ಮ ಅನಂತ್ ನಾಗ್ ಸರ್ ಹೇಳಿರುವ ಹಂಗೆ ಏನಾದರೂ ಬದಲಾವಣೆ ಆದರೆ ನೋಡೋಣ. ತಂಗಾಳಿ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ.

0: ಸ್ವಾತ್ಮೀಯರೇ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಈ ಜೀವನದ ಒಂದೇ ಒಂದು ಗುರಿ ನಾನು ಯಾವತ್ತೂ ಹೇಳುತ್ತೇನೆ, ವಿಚ್ ಇಸ್ ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನ ನಮ್ಮ ದೇಹ ದೇವಾಲಯ ಮಾಡ್ಕೋಬೇಕು. ನಮ್ಮ ದೇಹ ದೇವಾಲಯ ಮಾಡಿಕೊಂಡ್ರೆ ಇರೋ ಮನೆ, ಇರೋ ಓಣಿ, ಇರೋ ಜಿಲ್ಲೆ, ಇರೋ ನಗರ ಪ್ರದೇಶ, ಜಿಲ್ಲೆ ಎಲ್ಲ ಒಟ್ಟು ರಾಜ್ಯ ದೇಶ ದುನಿಯಾ ಸ್ವರ್ಗವಾಗುತ್ತೆ. ಮೊನ್ನೆ ಒಂದು ಸತ್ಸಂಗ್ನಲ್ಲಿ ಕೂತಿದ್ದೆ, ಅಂದರೆ ಆನ್ಲೈನು. ಅದರಲ್ಲಿ ಗುರುಜಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ, ತೀರ್ ಹೋದ ಮೇಲೆ ಸ್ವರ್ಗ ಅಥವಾ ನರ್ಕ ಸಿಗಬೇಕಂದ್ರೆ ಕರ್ಮ ನಮ್ಮ ಕೈಯಲ್ಲಿ ಶುದ್ಧವಾಗಿರಬೇಕಲ್ಲ. ಗುರುಜಿ ನಗಾಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ದೋಸ್ತ, ನೀನಿರೋ ಭೂಮಿನೇ ಸ್ವರ್ಗ ಇರ್ಬೋದಲ್ವಾ? ನೀನು ಮಾಡೋ ಕಾರ್ಯ ಚಲೋ ಮಾಡು, ಇದೇ ನಿಜವಾದ ಸ್ವರ್ಗ. ಈ ಕಲ್ಪನೆಯಲ್ಲಿ ಕೂತ್ಕೋಬೇಡ, ಆಕಿ ತೀರ್ ಹೋದ ಮೇಲೆ ನಾನು ಇಲ್ಲಿ ಹೋಗುತ್ತೇನೆ ಅಲ್ಲಿ ಹೋಗುತ್ತೇನೆ ಅಂತ ಅದಕ್ಕೆ ತಕ್ಕಂತೆ ಕರ್ಮ ಮಾಡ. ಇಲ್ಲಿಲ್ಲ, ಇದನ್ನು ಯಾರೂ ನೋಡಲಿಲ್ಲ. ಸೊ ಇರುವಾಗ ಈ ಭೂಮಿನೇ ಸ್ವರ್ಗ, ಯಾರಿಗೆ ಗೊತ್ತು ನಿಜವಾಗ್ಲೂ ಹಿಂಗೆ ಇರ್ಬೋದು ರೀ, ತೀರ್ ಹೋದ ಮೇಲೆ ಅಲಾ ಮಾರಾಯ ನಾವು ಭೂಮಿನ ಸ್ವರ್ಗಿತ್ತೇನ ಅಂತ. ಸೊ ಸ್ನೇಹಿತರೆ, ನೋಡೋ ದೃಷ್ಟಿಯನ್ನು ಬದಲಾಯಿಸಿ. ನಾವು ತೀರ್ ಹೋದ ಮೇಲೆ ಏನು ನೋಡಿದೆವೋ ನಮಗೂ ಗೊತ್ತಿಲ್ಲ. ಎಷ್ಟೋ ಜನರು ಆತ್ಮಕ್ಕೆ ಶಾಂತಿ ಸಿಗಲಿಯಪ್ಪ, ಒಬ್ಬ ವ್ಯಕ್ತಿ ತೀರ್ ಹೋದರೆ ಅಂತ ಹೇಳ್ತಾರೆ. ನನ್ನ ಗುರಿ ಏನು? ಇದ್ದಾಗ ಆತ್ಮದಲ್ಲಿ ಈ ಶರೀರದಲ್ಲಿ ಶಾಂತಿ ಇರಲಿ. ಇತ್ತೀಚಿನ ದಿನಗಳಲ್ಲಿ ಯಾರ್ದು ಮನಸ್ಸಲ್ಲಿ ನೆಮ್ಮದಿನೇ ಇಲ್ಲ. ಈ ಮಂಜುನಾಥ ಹೇಳೋದು ಇಷ್ಟೇ, ನಿಜವಾದ ಶ್ರೀಮಂತ ಯಾರು? ಮನಸ್ಸಿನಲ್ಲಿ ನೆಮ್ಮದಿ ಇರುವವನೇ ನಿಜವಾದ ಶ್ರೀಮಂತ. ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಬರುತ್ತೆ, ಅದಕ್ಕಿಂತ ಮುಂಚೆ ಒಂದು ಜಾಹೀರಾತು.
1: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಶಾಪುರ್ ಬೆಳಗಾವಿ. ಮೊದಲು ಮಧ್ಯೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ 23 ಸೆಪ್ಟೆಂಬರ್ ನಾವು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದರ ಧ್ಯೇಯಘೋಷ ಆಯುರ್ವೇದ ಫಾರ್ ಎ ಹೆಲ್ದಿಯರ್ ಟುಮಾರೋ. ಸೊ ನಮ್ಮ ಮುಂದಿನ ಬದುಕಿಗೆ ಆಯುರ್ವೇದವನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಅದರ ಧ್ಯೇಯಘೋಷ ಆಗಿರುತ್ತೆ. ಆಯುರ್ವೇದದಲ್ಲಿ ಹೇಳುವಂಥ ದಿನಚರ್ಯ, ಋತುಚರ್ಯ ಹಾಗೂ ಅದರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಚಿಕಿತ್ಸಾ ಸೂತ್ರಗಳಿಗೆ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತ ಮುಂದಿನ ಪೀಳಿಗೆಗಳಿಗೆ ನಾವು ಈ ಕಾಯಿಲೆ ಬರೆದಿದ್ದಂಗೆ ನಾವು ತಡೆಗಟ್ಟಿಕೊಳ್ಬೋದು. ಅದರ ಜೊತೆ ಸಾಕಷ್ಟು ಸಂಶೋಧನೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಒಂದು ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಒಳ್ಳೆಯ ಸಂಶೋಧನೆ ತೊಡ್ಕೊಂಡ್ರೆ ಅದರ ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗ್ತಾ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು.
2: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ.
1: ನಮಸ್ತೆ, ಐ ಆಮ್ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಆಫ್ ಕೆಎಲ್ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ. ವಿಶಿಂಗ್ ಯು ಎ ವೆರಿ ಹ್ಯಾಪಿ 11th ನ್ಯಾಷನಲ್ ಆಯುರ್ವೇದ ಡೇ. As you know that 23rd September is celebrated as National Ayurveda Day since last year, and this year also on 23rd of September we are celebrating the National Ayurveda Day, and the theme for this year is Ayurveda for a Healthy Tomorrow. Ayurveda definitely is not a very ancient science, but it can be very futuristic and useful for the future also. At the same time, it can be very effective for not only managing the various conditions but also for preventing various types of disorders, especially by the usage of diet, lifestyle, stress management. It can be very very futuristic. At the same time, it is very important that we come out with the research and the innovations in the area of Ayurveda so that it becomes very apt and very relevant for the future. So let's all join together and make this science truly applicable for the future days, and wishing you a very happy National Ayurveda Day 2026.

ರೈಟ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ತಮ್ಮ ಬಹುಮೌಲ್ಯ ಸಮಯ ಇಲ್ಲಿಯವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಒಳ್ಳೆ ಗೀತೆ ಒಂದು ಪ್ರಸಾರವಾಗ್ತಾ ಇದೆ, ಕ್ಷಮಿಸಿ. ಯಾವ ಶಿಲ್ಪಿ ಅಲ್ವಾ? ಯೆಸ್, ಇದು ಮತ್ತೊಮ್ಮೆ ಪ್ರಸಾರ ಮಾಡುತ್ತೇನೆ ನಿಮ್ಮೆಲ್ಲರಿಗೂ. ಆತ್ಮೀಯ ಸ್ನೇಹಿತರೆ, ಇದುವರೆಗೂ ಕೇಳಿ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅಪ್ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಮುವದೇ. ಪೈಲಾ ಏನಾರ ಆಯಿ ಬಾಬಾ, ನಂತರ ಕಾಯ್ ಪಾಜಿ ದಿನ ಕಿಂಗ್ ಆಗ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೇ ವೋ ಖಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ. ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡಿಕೊಳ್ಳೋ ಜನ. ಕೊನೆಯಲ್ಲಿ ಸಿಗುವ ಒಳ್ಳೆ ಮರಣ. ಇದುವರೆ ಅದೃಷ್ಟವೊಂದರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕ್ಕೆ, ಅಂಗೈಯಲ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳುವುದು ಸ್ನೇಹಿತರೆ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಇವತ್ತ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಪ್ರತಿ ಹೋಗಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಬಂದು ಮನೆಯಾಗ ಒದರಾಡವ, ಇಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಆಲ್ ರೈಟ್ ಆತ್ಮೀಯರೇ, ಇದುವರೆಗೂ ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಇದಾಗಿತ್ತು ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತರಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನಂತನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನೀವು ನನ್ನ ಈ ಕಾರ್ಯಕ್ರಮಕ್ಕೆ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದಕ್ಕೆ ಧನ್ಯವಾದ. ಅದರೊಂದಿಗೆ ಎಷ್ಟೋ ಜನರು ಮಹಾಪ್ರಸಾದ್ಗೆ ಬಾ ಅಂತ ಹೇಳಿದರೆ, ಅಂಥದ್ರಲ್ಲಿ ಒಬ್ಬರು ಶೋಭಾ ಡೌಲಿ ಅವರು ಆಗಿರಬಹುದು. ಸೊ ಇವತ್ತೇ ಇದೆ ಅಂತ ಹೇಳಿದ್ರು. ಸೊ ಸ್ನೇಹಿತರೆ, ಎಲ್ಲರಿಗೂ ಮಹಾಪ್ರಸಾದ ಸೇವಿಸಿ ಆ ನಮ್ಮ ಗಣಪನ ವಿಸರ್ಜನೆ ಕೂಡ ಬರ್ತಾ ಇದೆ ಅನಂತ ಚತುರ್ದಶಿ. ಅಂಥ ಸಂದರ್ಭದಲ್ಲಿ ನನ್ನ ಒಂದು ಗುರಿ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತು. ಬಪ್ಪ ಸ್ಥಾಪನೆ ನಿಮ್ಮ ಮಂಡಳದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ನಿಮ್ಮ ಹೃದಯದಲ್ಲಿಯೂ ಕೂಡ ಇರಬೇಕು. ಏಕೆ ಅಂದರೆ ಈ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಆಗಬೇಕು. ದೇಹ ದೇವಾಲಯ ಆಗಬೇಕು ಅಂದರೆ ನಿಮಗೆ ನಿಮ್ಮ ಇಷ್ಟವಾದ ಗಣಪತಿ ಬಪ್ಪ ತಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಿ. ಆತ್ಮೀಯ ಸ್ನೇಹಿತರೆ, ಇದರ ಪ್ರತಿ ತಮ್ಮ ಕೆಲಸ ಇರಲಿ, ಇದೇ ನನ್ನ ಒಂದು ಗುರಿ. ಆ್ಯಂಡ್ ಈ ಒಂದು ಕಲಿಯುಗದಲ್ಲಿ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಒಂದೇ ಒಂದು ಮಾರ್ಗ, ಉತ್ತಮ ಮಾರ್ಗ ನಿಮ್ಮೆಲ್ಲರಿಗೂ ಗೊತ್ತು, ನಿಮ್ಮ ಇಷ್ಟ ದೇವರ ನಾಮಜಪೆ ಮಾಡ್ತಾ ಇರ್ರಿ. ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದರ ಲಾಭ. ಲಾಭ ತಲೆಯಾಗಿಟ್ಕೊಂಡು ಮಾತ್ರ ನೀವು ಮಾಡಲಿಕ್ಕೆ ಹೋಗಬೇಡಿ, ಅಷ್ಟು ಮಾತ್ರ ತಲೆಯಾಗಿಟ್ಕೊಳ್ಳಿ. ಆತ್ಮೀಯ ಸ್ನೇಹಿತರೆ, ಇದು ವ್ಯವಹಾರ ಆಗಬಾರ್ದು. ನೀವು 108 ಜಪ ನಾನು ಮಾಡುತ್ತೇನೆ, ಅದಕ್ಕೆ ನನಗೆ ನೀ ಬೈಕ್ ಕೊಡಿಸು, ಕಾರ್ ಕೊಡಿಸು, ಆರೋಗ್ಯ ಅಂಥವೆಲ್ಲ ಲೆಕ್ಕ ನೀವು ಇಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ವ್ಯಾಪಾರ ಮಾಡಲಿಕ್ಕೆ ಹೋಗಬೇಡಿ. ನಾನು ಮಾಡುತ್ತೇನೆ, ಭಕ್ತಿಯಿಂದ ಮಾಡುತ್ತೇನೆ ಅಂತ ಹೇಳ್ಕೋತಾ ನೀವು ಮಾಡಿದರೆ ಅದಕ್ಕೆ ತಕ್ಕ ಪರಿಣಾಮ ಸಿಗುತ್ತೆ. ಇದರೊಂದಿಗೆ ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆಯ ಪಕ್ಕದಲ್ಲಿ ಅಪ್ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿ ಬದೆ. ಪೈಲಾ ಏನಾರ ಐ ಬಾಬಾ, ನಂತರ ಕಾ ಬಾಜೆ ದಿನ ಕೀ ಗಾವ್ತಿರೇ ಬಾಬಾ, ಜೋ ಬಿ ದೇಗಾ ಮಾ ಬಾಪ್ ಕೋ ತನಾ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಏ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರದೆ ಇಷ್ಟ ಇರುವುದು ಜೀವನ. ಮತ್ತಿನ್ ಯಾಕೆ ಮಾಡ್ತೀರಿ, ಕೋಪ ತಾಪ ದ್ವೇಷ ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ ನೆನಪಿರಲಿ. ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಏಕೆ ಅಂದರೆ ಈಗಿನ ಕ್ಷಣ ನಿಮ್ಮ ಕಡೆ ತುತ್ತುವನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕ್ಕೆ, ಹಂಗೆ ಅಗಲ ಜಾಗ ಸಾಕು, ಹಾಯಾಗಿರೋಕ್ಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಎಷ್ಟೋ ಜನರಿಗೆ ಕನಸು. ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳುದು ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡಿ ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ನನ್ನ ಜೀವನದಲ್ಲಿ ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕರುಗ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮೊದಲನೇ ಗೀತೆ,
1: ಗಾಳು ಮುಳುಗಿದವೋ ರಂಗು.

ರೇಡಿಯೋ ಕೇಳ್ತಾ ಇದ್ದೀರಾ? ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಮೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ ಗೀತೆ

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಕಾರ್ಯಕ್ರಮದ ಮುಂದಿನ

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಲಿದ್ದಾರೆ ಸುಗಮ ಸಂಗೀತ ಕಲಾವಿದೆ

ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿ ಕನಸಾದಂತಹ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಗಮ ಸಂಗೀತ ಕಲಾವಿದೆ ಬೆಳಗಾವಿಯ ಶ್ರೀಮತಿ ನೇತ್ರಾ ಜೋಶಿಯವರು. ಹಾರ್ಮೋನಿಯಂ ಸಾಥ್ ನೀಡಿದವರು ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ನಿತಿನ್ ಸುತಾರ್. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ಇದು ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಹಾಗೆ ಸುಮ್ಮನೆ, ಗಾಯಕರು ಸೋನು ನಿಗಮ್. ಹಾಡನ್ನ ಕೇಳಿ ಆನಂದ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಮುಂದೊವ್ವ ದಿನವು. ಗಾಯಕರು ಸೋನು ನಿಗಮ್, ಚಿತ್ರ ನಾನು ನನ್ನ ಕನಸು, ಸಂಗೀತ ನಿರ್ದೇಶಕರು ಹಂಸಲೇಖ, ಸಾಹಿತ್ಯ ಹಂಸಲೇಖ. ಹಾಡನ್ನ ಕೇಳಿ ಆನಂದ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ನವಿಲೆ ಯಜಮಾನ. ಮಧುರವಾದ ಗೀತೆ ಇದು, ಹಾಡನ್ನ ಕೇಳಿ ಆನಂದಿಸಿ.

0: Tendulkar in a punishing mode. The ball is a full toss. He hits it over a fielder. The ball races towards the boundary ropes. It's another wonderful four. Just listen to the crowd on its feet as Tendulkar changes the score again. The bowler.
1: ಇದುವರೆಗೆ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026 आणि 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೇ, ನಮ್ಮ ದೇಹ ಆರೋಗ್ಯವಾಗಿರಬೇಕು ಅನ್ನೋದು ಎಷ್ಟು ಮುಖ್ಯವೋ, ಹಾಗೆಯೇ ನಮ್ಮ ಮನಸ್ಸು ಕೂಡ ಅಷ್ಟೇ ಆರೋಗ್ಯವಾಗಿರಬೇಕೆಂಬುದು ಕೂಡ ಅಷ್ಟೇ ಮುಖ್ಯ.

0: ಅಂದ್ರೆ ಏನು ಅಂತ.
1: ಸೊ ಆಯುರ್ವೇದ ಮೇನ್ ಪಾಸಿಟಿವ್ ಸೆನ್ಸ್ ಅಂಡ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತದ. ಅಂದ್ರೆ ಆಯುರ್ವೇದ ಮೇನ್ ಆಬ್ಜೆಕ್ಟ್ ಏನಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಅಂತ ಹೇಳ್ತಾರೆ. ಸ್ವಾಸ್ಥ್ಯ ಅಂದ್ರೆ ಫುಲ್ ಆರೋಗ್ಯ ಒಂದನಿಗೆ ಕೂಡ, ಮತ್ತೆ ಆರೋಗ್ಯ ಹೆಂಗ್ ಕೊಡೋದು ಅಂತ ಆಯುರ್ವೇದದಲ್ಲಿ ಸಿಗ್ತದೆ. ಆ ತರನೆ ಆತುರಸ್ಯ ವಿಕಾರ ಪ್ರಸವನ, ಆತುರ ಅಂದ್ರೆ ರೋಗಿ, ಅವ್ರಿಗೆ ಕೂಡ ವ್ಯಾಧಿ ಬಂದಿದ್ರೆ ಏ ತರ ಟ್ರೀಟ್ಮೆಂಟ್ ಕೊಡಬಹುದು ಅಂತ ಈ ಎರಡು ಆಸ್ಪೆಕ್ಟ್ಸ್ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ. ಅದು ಪ್ರೈಮರಿ ಆಬ್ಜೆಕ್ಟ್ ಅಂತ ಇರ್ಬೋದು, ಸೆಕೆಂಡರಿ ಆಬ್ಜೆಕ್ಟ್ ಅಂತ ಇರ್ಬೋದು. ಸೊ ಆಯುರ್ವೇದ ಮೇನ್ ಆಬ್ಜೆಕ್ಟ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಆತುರಸ್ಯ ವಿಕಾರ ಪ್ರಸವನ. ಸೊ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಂಡ್ ಥೆರಪಿಟಿಕ್ ಆಸ್ಪೆಕ್ಟ್ಸ್ ಎರಡೂ ಸೇರಿ ಆಯುರ್ವೇದದಲ್ಲಿ ಹೇಳ್ತಾರೆ. WHO ಹೆಲ್ತ್ ಡೆಫಿನೇಷನ್ ನೋಡಿದರೆ ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತಾರೆ. ಅಂದರೆ ಫಿಸಿಕಲ್ ಹೆಲ್ತ್ ಓಕೆ, ಬಟ್ ಫಿಸಿಕಲ್ ಹೆಲ್ತ್ ಒಂದೇ ಇದ್ದಾಗ ಅದು ಆರೋಗ್ಯವಂತ ಆಗಕ್ಕೆ ಹೇಳಕ್ಕೆ ಆಗಲ್ಲ. ಸೊ ಅವರು ಇನ್ನೊಂದು ಎರಡು ಅಕ್ಷರಗಳು ಆ್ಯಡ್ ಮಾಡಿದ್ದಾರೆ. ಅದರಿಂದ ಮೆಂಟಲ್ ಹೆಲ್ತ್ ಆಸ್ ವೆಲ್ ಆಸ್ ಎ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಎರಡೂ ಇದ್ದಾವೆ ಅದರಲ್ಲಿ. ಅಂದರೆ ಮೆಂಟಲ್ ಹೆಲ್ತ್ ಅಂದರೆ ಆಲ್ವೇಸ್ ನಾವು ಪಾಸಿಟಿವ್ ಥಾಟ್ಸಲ್ಲೇ ಇರಬೇಕು, ಪಾಸಿಟಿವ್ ಆಲೋಚನೆಗಳನ್ನೇ ಇರಬೇಕು. ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂದರೆ ಇತರರು ಜೊತೆ ಹೆಂಗಿರಬೇಕು, ಅವ್ರ ಜೊತೆ ಪಾಸಿಟಿವ್ ರಿಲೇಷನ್ಸ್ ಮೇಂಟೈನ್ ಮಾಡ್ತಾ ಇದ್ದಾವ ಇಲ್ಲ, ಅದ್ರ ಮೇಲೇ ಮೆಂಟಲ್ ಹೆಲ್ತ್ ಎಲ್ಲ ಡಿಪೆಂಡ್ ಆಗಿರುತ್ತದೆ. ಅದು ಪ್ರಕಾರನೇ ಆಯುರ್ವೇದದಲ್ಲಿ ಮಾನಸಿಕವಾಗಿ ಸ್ವಾಸ್ಥ್ಯ ಹೆಂಗಿರಬೇಕಂತ ಒಂದು ಶ್ಲೋಕನೇ ಹೇಳಿದ್ದಾರೆ. ಅದು ಸಮದೋಷ ಸಮಾಗ್ನಿಚ ಸಮಧಾತು ಮಲಕ್ರಿಯ. ಆಯುರ್ವೇದ ಮೇನ್ ಪಿಲ್ಲರ್ಸ್ ಅಂದ್ರೆ ದೋಷ ಧಾತು ಮಲ ಅಂತಾರೆ. ದೋಷಸ್ ಅಂದ್ರೆ ವಾತ ಪಿತ್ತ ಕಫ, ಮಲಾಸ್ ಅಂದ್ರೆ ಮೂತ್ರ ಪುರುಷ ಇದಂತ ಹೇಳ್ತಾರೆ. ಧಾತು ಅಂದ್ರೆ ಸೆವೆನ್ ಸಪ್ತ ಧಾತು, ರಸ ರಕ್ತ ಮಾಂಸ. ಇದು ನಾರ್ಮಲ್ ಇದ್ದಾಗ ನಾವು ಸ್ವಸ್ಥ ಪುರುಷ ಅಂತ ಹೇಳ್ತೀವಿ, ಬಟ್ ಅದು ಒಂದೇ ಅಲ್ಲ. ಆಯುರ್ವೇದದಲ್ಲಿ ಪ್ರಸನ್ನ ಆತ್ಮೇಂದ್ರಿಯ ಮನಃ ಅಂತ ಕೂಡ ಹೇಳಿದ್ದಾರೆ. ಇದು ಜೊತೆನೆ ಪ್ರಸನ್ನ ಆತ್ಮ ಎಂದರೆ ಅಂದ್ರೆ ಕಾಮ್ನೆಸ್ ಆಫ್ ಆತ್ಮ ಇಂದ್ರಿಯ ಮನಸ್ಸು. ನಾವು ಏನೇನೋ ಒಂದು ವಿಷಯ ಗ್ರಹಣ ಆಗ್ಬೇಕಂದ್ರೆ ಈ ಮೂಡು ಇರಬೇಕಾಗತ್ತೆ. ಆತ್ಮ ಜೊತೆ ಇಂದ್ರಿಯ ಮಿಕ್ಸ್ ಆಗಿ ಆಮೇಲೆ ಮನಸ್ಸು ಜೊತೆ ಜೋಡಿ ಆಗಿದ್ಮೇಲೆ ನಾವು ಒಂದು ವಿಷಯ ಗ್ರಹಣಕ್ಕೆ ಬರುತ್ತೆ. ಸೊ ಇದೆಲ್ಲ ಪ್ರಸನ್ನವಾಗಿ ಇದ್ದಮೇಲೆ ಆರೋಗ್ಯವಂತ ಅಂತ ಹೇಳಕ್ಕೆ ಆಯುರ್ವೇದದಲ್ಲಿ ಒಂದು ರೆಫರೆನ್ಸಸ್ ಇದಾವೆ.
2: ಮೇಡಮ್, ಈಗ ನಮ್ಮ ಒಂದು ದಿನನಿತ್ಯದ ಒಂದು ಜೀವನ ಶೈಲಿ ಈ ಒಂದು ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಂದ್ರೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ಒಂದು ಸಂಬಂಧ ಹೇಗಿದೆ ಅಂತ.
1: ಸೊ ಈ ಜನರೇಷನ್ ಅಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಇರ್ತಾ ಇದೆ. ಬೆಳಗ್ಗೆ ಎದ್ದಿದ್ಮೇಲೆ ಏನೋ ಒಂದು ಒಂದು ಕೈಂಡ್ ಆಫ್ ಸ್ಟ್ರೆಸ್ ಜೊತೆನೆ ಅವ್ರು ಎದ್ದಾಡ್ತಾರೆ. ಬೆಳಗ್ಗೆ ಶುರು ಆಗಿದ್ದೇ ಸ್ಟ್ರೆಸ್ ಜೊತೆನೆ. ಮನೆಗೆ ಕೆಲಸ ಮಾಡೋರು ಇರ್ಬೋದು, ಇಲ್ಲ ಆಫೀಸ್ಗೆ ಹೋಗೋರು ಇರ್ಬೋದು. ಇವ್ರಿಗೆ ಏನಂದ್ರೆ ನಾಳೆ ಏನು ಮಾಡಬೇಕು, ಈಗ ಆಫೀಸ್ಗೆ ಹೋಗಿದ್ಮೇಲೆ ಏನು ಹೆಂಗೆ ಥರ ವರ್ಕ್ ಮಾಡಬೇಕು ಅಂತ ಒಂದು ಆಲೋಚನೆಗಳು ಬರ್ತವೆ. ಸ್ಟ್ರೆಸ್ ಲೋಡು ಜಾಸ್ತಿ, ವರ್ಕ್ ಲೋಡ್, ಇದೆಲ್ಲ ಒಂದು ಮಾನಸಿಕ ಪರಿಣಾಮ, ಮಾನಸಿಕ ಆರೋಗ್ಯ ಮೇಲೆ ಪರಿಣಾಮ ತೋರಿಸ್ತದೆ. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ ದಿನಚರಿ ಅಂತ ಹೇಳಿದ್ದಾರೆ. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದಾಡಬೇಕು, ಆಮೇಲೆ ರಾತ್ರಿ ಎಷ್ಟು ಗಂಟೆ ಮಲ್ಕೋಬೇಕು ಅಂತ ಫಸ್ಟ್ ಎದ್ದಾಡಿದ್ಬೇಕು. ಅಲ್ಲಿಂದ ಲಾಸ್ಟ್ ಮಲ್ಗಿನ ತನಕ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅಂದರೆ ಫಸ್ಟ್ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಅಟ್ಲೀಸ್ಟ್ 45 minutes ಬಿಫೋರ್ ದ ಸನ್ರೈಸ್. ಸೊ ಆ ಟೈಮಲ್ಲಿ ಭ್ರಮರಂಧ್ರ ಓಪನ್ ಆಗಿ ನಾವು ಏನು ಮಾಡಿದ್ರು ಕೂಡ, ಅದು ತಪಸ್ಸಾಗ್ಬೋದು, ಏನೇನ ವ್ಯಾಯಾಮ ಇರ್ಬೋದು, ಏನೇನ ಓದ್ಬೋದು, ಅವ್ರು ಏನು ಮಾಡಿದ್ರು ಕೂಡ ಅದು ಡೈರೆಕ್ಟ್ ಬ್ರೈನ್ಗೆ ಹೋಗಿ ಸ್ವಲ್ಪ ಪ್ರಶಾಂತವಾಗಿ, ಆ ವಾತಾವರಣನು ಹಂಗೆ ಇರುತ್ತೆ ಬೆಳಗ್ಗೆ 4:30 ಅಂದರೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಿದ್ರು ಕೂಡ ಡೈರೆಕ್ಟಾಗಿ ಸೊ ಬ್ರೈನ್ ಹೋಗುತ್ತೆ, ಅದು ಕೆಲಸ ಏನು ಮಾಡಬೇಕಂತ ಅದು ಪರಿಪೂರ್ಣವಾಗಿ ಆಗುತ್ತೆ. ಸೊ ಅದರಿಂದ ಸ್ಟಾರ್ಟ್ ಆಗಿ ಆಮೇಲೆ ಅದು ಹೆಂಗೆ ಸ್ನಾನ ಮಾಡಬೇಕು, ಹೆಂಗೆ ಬೆಳಗ್ಗೆಯಿಂದ ರೆಡಿ ಆಗಬೇಕು, ಆ ಥರನೇ ದೈವ ಪಠಣ ಅಂತ ಹೇಳಿದ್ದಾರೆ. ಸೊ ಏನನ್ನ ಅದು ಸತ್ಸಂಗ ಇರ್ಬೋದು, ಹೆಂಗೆ ಫ್ರೆಂಡ್ಸ್ ಹೆಂಗಿರಬೇಕು, ಅವ್ರ ಜೊತೆ ಹೆಂಗೆ ರಿಲೇಷನ್ಸ್ ಮೇಂಟೈನ್ ಮಾಡಬೇಕು, ಅದು ಸತ್ಸಂಗ ಅಂತ ಹೇಳ್ತಾರೆ. ಅದಾದಮೇಲೆ ಸ್ವಾಸ್ಥ್ಯ, ಸ್ವಸ್ಥ ವೃತ್ತ ಅಂತ ಹೇಳಿದ್ದಾರೆ. ಸೊ ಸ್ವಸ್ಥ ವೃತ್ತದಲ್ಲಿ ಮೇನ್ ಫಿಸಿಕಲ್ ಬಿಟ್ಟು ಮೆಂಟಲ್ ಹೆಲ್ತ್ ರಿಲೇಟೆಡ್ ಮೆನಿ ಮೆನಿ ವಿಷಯಸ್, ಅಂದರೆ ಯಾರನ್ನ ದೊಡ್ಡವ್ರು ಬಂದಿದ ಮೇಲೆ ಅವ್ರ ಜೊತೆ ಹೆಂಗೆ ಮಾತಾಡಬೇಕು, ಅವರಿಂದ ಆಶೀರ್ವಾದ ಹೆಂಗೆ ತಗೋಬೇಕು. ಬ್ರಾಹ್ಮಣ್ಸ್ ಇರ್ತಾರೆ, ಗುರುಗಳು ಇರ್ತಾರೆ, ಅವ್ರ ಜೊತೆ ಹೆಂಗೆ ರಿಲೇಷನ್ ಮೇಂಟೈನ್ ಮಾಡ್ತಾ ಇರಬೇಕು, ಅವರಿಂದ ನಾಲೆಜ್ ಹೆಂಗೆ ಗ್ರಾಸ್ಪ್ ಮಾಡಬೇಕು. ಸೊ ಇದೆಲ್ಲ ಆಯುರ್ವೇದದಲ್ಲಿ ಸ್ವಾಸ್ಥ್ಯ ಅಂತ ಹೆಡ್ಡಿಂಗ್ ಕೆಳಗಡೆ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಆಮೇಲೆ ರಾತ್ರಿ, ಈಗ ಆಹಾರ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡ್ತದೆ, ಅದು ಮನಸ್ಸಿರ್ಬೋದು ಆ ಫಿಸಿಕಲ್ ಹೆಲ್ತ್ ಇರ್ಬೋದು. ಆಹಾರ ನಾವೇನು ತಗೊಂತೀವಿ, ಇವಾಗ ಓಕೆ ನಿನ್ನ ಮಾಡಿ ಇರೋದು ಇವತ್ತು ತಗೊಂತ ಇದ್ರಿ, ಇಲ್ಲ ಅಂದರೆ ಅದು ಮಾಡಿಕೊಂಡು ಮತ್ತು ಫ್ರಿಜ್ಜಲ್ಲಿ ಹಾಕ್ಕೊಂಡು ಆ ಥರ ಊಟ ಮಾಡ್ತಾ ಇದ್ರು ಎಲ್ಲರೂ, ಅದು ಆಗಬಾರ್ದು. ಆ್ಯಕ್ಚುಲಿ ಫ್ರೆಶ್ ಪ್ರಿಪ್ರೇಷನ್ ತಗೋಬೇಕು. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಆಯುರ್ವೇದ ಏನೇ ಹೇಳಿದ್ರೆ ಅಂದರೆ ಅಟ್ಲೀಸ್ಟ್ 7:30 ಅದೆಲ್ಲ ಊಟ ಮುಗಿಸ್ಕೊಂಡು ಆಮೇಲೆ 2-3 hours ಅದೆಲ್ಲ ಡೈಜೆಸ್ಟ್ ಆದಮೇಲೆ ಮಲ್ಕೊಂಡಿದ್ರೆ ಅದು ಶಾರೀರಿಕ ದೋಷ ಇರ್ಬೋದು, ಮಾನಸಿಕ ದೋಷ ಇರ್ಬೋದು, ಅವೆಲ್ಲ ಸಮತೋಲ್ಯ ಸ್ಥಿತಿಯಲ್ಲಿ ಇರ್ತವೆ. ಇದು ಇದೆಲ್ಲ ಫಾಲೋ ಮಾಡ್ತಾ ಇಲ್ಲ. ನಾವು ಬರೋದು ಆಫೀಸಿಂದ ಬರೋದು ಆಲ್ಮೋಸ್ಟ್ 10:30-11 ಆಗ್ತಾ ಇದೆ, ಮತ್ತು ಆವಾಗ ಕುಕಿಂಗ್ ಮಾಡಿಕೊಂಡು ಆಮೇಲೆ ಊಟ ಮಾಡೋದಂದ್ರೆ ಇಮಿಡಿಯೇಟ್ಲಿ ಊಟ ಮಾಡ್ಕೊಂಡು ಮಲ್ಕೊತಾರೆ, ಮತ್ತು ಅದು ಡೈಜೆಸ್ಟ್ ಆಗಲ್ಲ. ನೆಕ್ಸ್ಟ್ ಡೇ ಅದು ಇಂಡೈಜೆಸ್ಟೆಡ್ ಫುಡ್ ಆಗಿ ಅದರಿಂದ ಮಾನಸಿಕ ಆಸ್ ವೆಲ್ ಆಸ್ ಶಾರೀರಿಕ ಸಮಸ್ಯೆಗಳು ಬರ್ತಾ ಇದೆ.
2: ಖಂಡಿತ ಮೇಡಮ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಈ ಒಂದು ಒತ್ತಡ ಆಗಿರ್ಬೋದು, ಆತಂಕ, ಈ ನಿದ್ರೆಯ ಸಮಸ್ಯೆ ಎಲ್ಲ

0: ಜಾಸ್ತಿ ಆಗ್ತಾ ಇದೆ ಅಲ್ಲ, ಇದಕ್ಕೆ ಮುಖ್ಯ ಕಾರಣ ಏನಿರಬಹುದು ಅಂತ?
1: ಒಂದು ಸ್ಟ್ರೆಸ್ ಅಂತ ಹೇಳ್ಬೋದು. ಬಟ್ ಸ್ಟ್ರೆಸ್ ಹೆಂಗ್ ಬರುತ್ತೆ, ನಾವು ಆಯುರ್ವೇದದಲ್ಲಿ ಮನಸ್ಸಂತ ಒಂದು ಚಾಪ್ಟರ್ ಇರುತ್ತೆ ನಮ್ಗೆ. ಮನಸ್ಸು ಹೆಂಗ್ ಬಂದಿದೆ ಅಂದ್ರೆ ಅಹಂಕಾರ ಬುದ್ಧಿ ಇದೆಲ್ಲ ಸೃಷ್ಟಿ ಉತ್ಪತ್ತಿಯಿಂದನೇ ನಮ್ಗೆ ಹೇಳ್ತಾ ಇರ್ತದೆ. ಅಹಂಕಾರ ಇಂದ 3 types ಆಫ್ ಅಹಂಕಾರ ಅಂತ ಹೇಳಿದ್ದಾರೆ. ಅದರಲ್ಲಿ ರಾಜಸಿಕ, ತಾಮಸಿಕ ಅಂಡ್ ಸಾತ್ವಿಕ ಅಹಂಕಾರ ಅಂತ ಹೇಳಿದ್ದಾರೆ. ಅದರಿಂದನೇ ಪಂಚ ಜ್ಞಾನೇಂದ್ರಿಯಾಸು, ಪಂಚಮಹಾಭೂತಾಸು ಬಂದವಂತ ಆಯುರ್ವೇದ ಸೃಷ್ಟಿ ಉತ್ಪತ್ತಿ ಕ್ರಮದಲ್ಲಿ ಹೇಳ್ತಾರೆ. ಸೊ ಅದರಿಂದ ಮನಸ್ಸಿನ ಉಭಯೇಂದ್ರಿಯ ಅಂತ ಹೇಳ್ತಾರೆ. ಉಭಯೇಂದ್ರಿಯ ಅಂದ್ರೆ ನಮ್ಗೆ ಪಂಚ ಜ್ಞಾನೇಂದ್ರಿಯಾಸ್ ಇರ್ತವೆ, ಪಂಚ ಕರ್ಮೇಂದ್ರಿಯಾಸ್. ಸೊ ಇದರಿಂದ ಆ ಉಭಯೇಂದ್ರಿಯ ಅಂದ್ರೆ ಮನಸ್ಸು ಪಂಚ ಕರ್ಮೇಂದ್ರಿಯಾಸ್ ಫಂಕ್ಷನ್ ಮಾಡ್ತದ ಇಲ್ಲ ಜ್ಞಾನೇಂದ್ರಿಯ ಫಂಕ್ಷನ್ ಮಾಡ್ತದೆ. ಬಟ್ ನಾವು ಏನೇನ ಜ್ಞಾನ ಉತ್ಪತ್ತಿ ಆಗ್ಬೇಕು, ಏನೇನ ಕೆಲಸ ಆಗ್ಬೇಕು, ಏನದು ಏನ್ ಕೆಲಸ ಮಾಡ್ಬೇಕಂದ್ರೆ ಕೂಡ ಈ ಆತ್ಮ ಮನಸ್ಸು ಅಂಡ್ ಇಂದ್ರಿಯ ಜೋಡಿಗಾನೇ ಆಗತ್ತೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಅದೇನೇನ ಸ್ಟ್ರೆಸ್ಸರ್ ಇರ್ಬೋದು. ಸ್ಟ್ರೆಸ್ಸರ್ ಇಂದ ನಾವು ಈ ಮನಸ್ಸು ನಾವು ಎಲ್ಲೋ ಇರ್ತೀವಿ, ಇದು ಆತ್ಮದಲ್ಲಿ ಏನು ಇಂದ್ರಿಯದಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಅವಾಗ ಏನಾಗುತ್ತೆ, ತಪ್ಪು ತಪ್ಪು ಆಗ್ತಾ ಇರ್ತವೆ. ಅದು ನಾವು ಕಾನ್ಸಂಟ್ರೇಟ್ ಮಾಡೋದು ಬೇರೆ ಇರುತ್ತೆ, ನಾವು ಹೇಳೋದು ಬೇರೆ ಇರುತ್ತೆ. ಸೊ ಆ ಥರ ಏನೋ ಒಂದು ಸಮಸ್ಯೆಗಳೇ ಆಗ್ಬೋದು. ಇನ್ನೊಂದು, ಇವಾಗ ಎಲ್ಲರಿಗೆ ಆಂಗ್ಸೈಟಿ ಅಂತ ಬರ್ತಾ ಇದೆ, ಭಯ ಅಂತ ಬರ್ತಾ ಇದೆ, ಡಿಪ್ರೆಷನ್ ಅಂತ ಬರ್ತಾ ಇದೆ, ಇವೆಲ್ಲ ಬೇರೆ ಬೇರೆ ರೋಗಗಳು. ಸೊ ಆಂಗ್ಸೈಟಿದಲ್ಲಿ ಭಾಳ ಜನ ನೆಗೆಟಿವ್ ಥಾಟ್ಸ್ ಇರ್ತವೆ. ಅವ್ರ ಥಾಟ್ ಪ್ರಾಸೆಸ್ ಏನಾಗುತ್ತೆ, ಯಾವಾಗಲೂ ಆ ಬ್ರೈನಲ್ಲಿ ಒಂದೇ ಆಲೋಚನೆಗಳು ಬಂತೇ ಬರ್ತಾ ಇರ್ತವೆ. ಸೊ ಅದರಿಂದ ಒಂದು ಕೈಂಡ್ ಆಫ್ ಸ್ಟ್ರೆಸ್, ಶಿವರಿಂಗ್, ಪಾಲ್ಪಿಟೇಷನ್ಸ್ ಈ ಥರ ಬಂದದ್ದು. ಆಮೇಲೆ ನೆಕ್ಸ್ಟ್ ಕೆಲವು ಜನ ಅಡಿಕ್ಷನ್ಸ್, ಫ್ರೆಂಡ್ಸ್ ನೋಡಿ ಆಲ್ಕೋಹಾಲ್ ಕುಡಿಯೋದು, ಸಿಗರೆಟ್ ಸ್ಮೋಕಿಂಗ್, ಗಂಜಾಯಿ ಈ ಥರ ಅಡಿಕ್ಷನ್ಸ್ ಕೂಡ ಇರ್ತವೆ. ಅದರಿಂದ ಕೂಡ ಈ ಸಮಸ್ಯೆಗಳು ಬರ್ಬೋದು. ಆ್ಯಂಡ್ ಡಿಪ್ರೆಷನ್, ಏನೋ ಒಂದು ಕಾರಣಕ್ಕೆ ಅವರೆಲ್ಲ ಮೂಡ್ ಲೋ ಮೂಡ್ ಇರುತ್ತೆ, ಅದು ಡಿಪ್ರೆಷನ್ ಅಂತಾರೆ. ಸೊ ಎಲಿವೇಟೆಡ್ ಮೂಡ್ ಮೇನ್ಲಿ ಇನ್ ಆಂಗ್ಸೈಟಿ, ಬಟ್ ಲೋ ಮೂಡ್ ನನಗೆ ಏನು ಮಾಡೋಕ್ಕಾಗಲ್ಲ, ಹೋಪ್ಲೆಸ್ನೆಸ್ ಇರುತ್ತೆ, ನಾನೇನು ಮಾಡಬಾರ್ದು ಅಂತ ಸುಮ್ಮನೆ ಕುತ್ಕೊಂಡು ಒಂದೇ ರೂಮಲ್ಲಿ ಕುತ್ಕೊಂಡು ಹೊರಗಡೆನು ಬರಲ್ಲ, ಒಂದೇ ರೂಮ್ಗೆ ಪರ್ಮಿಟ್ ಆಗಿರ್ತಾರೆ. ಸೊ ಅದರಿಂದನೂ ಕೂಡ ಈ ನಿದ್ರಾ ಲೇಮಿ ಅಂತ ಒಂದು ಸಮಸ್ಯೆಗಳು ಬರ್ತವೆ. ಸೊ ಭಾಳ ಮಾನಸಿಕ ರೋಗಗಳಿದ್ದಾವೆ, ಮತ್ತು ಮೇನ್ ಸಿಂಪ್ಟಮು ನಿದ್ರಾಲೇಮಿಯನ್ನೇ ಜಾಸ್ತಿ ತೋರಿಸೋದು.
0: ಖಂಡಿತ ಮೇಡಮ್. ಮೇಡಮ್, ಈಗ ತಾವು ತಿಳಿಸ್ತಾ ಇದ್ರಿ ನಮ್ಮ ಒಂದು ಜೀವನ ಶೈಲಿ ಅನ್ನುವಂಥದ್ದು ಮಾನಸಿಕ ಆರೋಗ್ಯದ ಜೊತೆ ಜೊತೆಗೆ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮವನ್ನ ಬೀರುತ್ತೆ ಅಂತ. ಇವಾಗ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಆಯುರ್ವೇದ ತಿಳಿಸುತ್ತೆ ಅಂತ.
1: ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಮೇನ್ ಥಿಂಗ್. ಸೊ ಈವನ್ ಆಯುರ್ವೇದದಲ್ಲಿ ಕೂಡ 4:30 ಎದ್ದೇಳ್ಬೇಕಂತ ಹೇಳಿದ್ದಾರೆ. ಬಟ್ ನಾವೇನ್ ಮಾಡ್ತಾ ಇದೀವಿ, 7:30 ಆಗ್ತಾ ಇದೆ. ಸೊ ಆಮೇಲೆ ಸ್ವಲ್ಪ ಬೇಗ ಎದ್ದಿದ್ಮೇಲೆ ಕಾಲಕೃತ್ಯಗಳಂತಾರಲ್ಲ ಅದೆಲ್ಲ ಆದ್ಮೇಲೆ ಸ್ವಲ್ಪ ಯೋಗ, ಪ್ರಾಣಾಯಾಮ ಆರ್ ಮೈಲ್ಡ್ ಎಕ್ಸಸೈಸಸ್, ಬ್ರೀತಿಂಗ್ ಎಕ್ಸಸೈಸಸ್ ಆರ್ ಸಿಂಪಲ್ ಇನ್ಹೇಲ್ ಅಂಡ್ ಎಕ್ಸೇಲ್, ಸೊ ಒಳಗೆ ಗಾಳಿ ತಗೊಳ್ಳೋದು, ಮನೆ ಹೊರಗಡೆ ಬಿಡೋದು, ಈ ತರ ಅಟ್ ಲೀಸ್ಟ್ ಮಾಡಿದರೆ ಬ್ರೈನ್ಗೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ. ಸೊ ಆಟೋಮೆಟಿಕಲ್ ದ ಹೋಲ್ ಡೇ ಅನ್ನೋದು ಎಲ್ಲ ಪರಿಪೂರ್ಣವಾಗಿರುತ್ತೆ, ಸ್ಟ್ರೆಸ್ ಇರಲ್ಲ. ಬಟ್ ಇದೆಲ್ಲ ಮಾಡೋಕ್ಕೆ ಟೈಮ್ ಇರ್ತಾ ಇಲ್ಲ. ಈವನ್ ಸಿಂಪಲ್ ಎಕ್ಸಸೈಸಸ್ ಕೂಡ ಭಾಳ ಹ್ಯಾಪಿ ಹಾರ್ಮೋನ್ಸ್ ಅಂತ ರಿಲೀಸ್ ಆಗ್ತವೆ, ಎಂಡೋರ್ಫಿನ್ಸ್ ರಿಲೀಸ್ ಆಗ್ತವೆ, ಸೆರೋಟೋನಿನ್ ರಿಲೀಸ್ ಆಗ್ತದೆ. ಇವೆಲ್ಲ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ, ಅದಕ್ಕೋಸ್ಕರ ಏನಾಗುತ್ತೆ, ಹರಿಬರಿ ಲೈಫ್ ಆಗಿಬಿಡ್ತದೆ. 7-8 ಹೋಗಬೇಕಂದ್ರೆ 7:30 ಎದ್ದಾಡಿ ಇದೆಲ್ಲ ಮಾಡ್ಕೊಂಡಿದ್ರೆ ಲೇಟ್ ಆಗಿಬಿಡ್ತದೆ. ಲೇಟ್ ಆದಮೇಲೆ ಇವತ್ತೇನು ಮಾಡಬೇಕಂತ ಒಂದು ಪಂಕ್ಚುಯಲ್ ಟೈಮ್ ಟೇಬಲ್ ಅಂತ ಮಾಡ್ಕೋಬೇಕು. ಮುಂದೆ ದಿನಾನೇ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡು, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಮೇನ್ ಇಂಪಾರ್ಟೆಂಟ್ ಟು ರೆಡ್ಯೂಸ್ ದ ಸ್ಟ್ರೆಸ್. ಸೊ ಆಮೇಲೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇರ್ತಾರೆ ಕಾಲೇಜ್ ಒಳಗೆ, ಸ್ಕೂಲ್ ಒಳಗೆ, ನಿನ್ನ ಜಾಬ್ ಒಳಗೆ. ಬಟ್ ಅವ್ರ ಜೊತೆ ಕನ್ವರ್ಸೇಷನ್ ಹೆಂಗಿರಬೇಕು, ಅದು ಹೆಲ್ದಿ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡ್ತಾ ಇರಬೇಕು. ಅವ್ರ ಜೊತೆ ಮತ್ತೆ ಯಾವಾಗಲೂ ಗಲಾಟೆ ಆಡಿದರೆ ನಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಸೊ ಗುಡ್ ರಿಲೇಷನ್ಶಿಪ್ ಸೊ ಆಲ್ವೇಸ್, ಆ್ಯಂಡ್ ರೆಸ್ಪೆಕ್ಟ್ ಎಲ್ಲಿ ಕೊಡಬೇಕು ಅಲ್ಲಿ ರೆಸ್ಪೆಕ್ಟ್ ಕೊಡಬೇಕು, ಹೆಂಗೆ ಮಾತಾಡಬೇಕು ಅದು ಸ್ವಲ್ಪ ಅದೆಲ್ಲ ಮೇಂಟೈನ್, ಅಂದರೆ ಪರ್ಸ್ನಲ್ ರಿಲೇಷನ್ಶಿಪ್ ಆಸ್ ವೆಲ್ ಆಸ್ ಎ ಸೋಷಿಯಲ್ ರಿಲೇಷನ್ಶಿಪ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಆಟೋಮೆಟಿಕಲಿ ಅದನ್ನೇ ಮತ್ತೆ ವಾಪಸ್ ಬರೋದು. ಅವ್ರು ಹ್ಯಾಪಿ ಇದ್ದಾರೆ ಅಂದರೆ ನಮಗೆ ಹ್ಯಾಪಿ ಎನ್ವಿರಾನ್ಮೆಂಟ್ ಸಿಗ್ತದೆ, ನಾವು ಜಾಸ್ತಿ ಟೈಮ್ ಕೆಲಸ ಮಾಡ್ಬೋದು, ಬಟ್ ವಿತೌಟ್ ಸ್ಟ್ರೆಸ್ ಇದೆಲ್ಲ ಮಾಡ್ತಾ ಇರ್ಬೋದು. ಸೊ ಈ ಥರ ಆ್ಯಂಡ್ ಈವ್ನಿಂಗ್ ಆಲ್ಸೋ ಸೊ ಸ್ವಲ್ಪ ಬೇಗ ಮನೆಗೆ ಬರೋದು, ಆಮೇಲೆ ಫ್ರೆಂಡ್ಸ್ ಜೊತೆ ಈವ್ನಿಂಗ್ ಪಾರ್ಟೀಸ್ ಇರ್ಬೋದು, ಇಲ್ಲ ಏನೇನ ಒಂದು ಕನ್ವರ್ಸೇಷನ್, ಯಾವಾಗಲೂ ಮನೆಗೆ ಇರೋದು ಬೇಡ, ಸ್ವಲ್ಪ ಹೊರಗಡೆ ಹೋಗೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ಈವ್ನಿಂಗ್ ಕೂಡ ಸ್ವಲ್ಪ ಟೈಮ್ ವಾಕಿಂಗ್ ಇಲ್ಲ ಎಕ್ಸಸೈಸಸ್ ಮಾಡ್ಕೊಳೋದು, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಎಲ್ಡರ್ಸ್ ಇರ್ತಾರೆ ಮನೆ ಅವ್ರ ಜೊತೆ ಸ್ವಲ್ಪ ಮಾತಾಡೋದು, ಅವರಿಂದ ಏನೇನ ನಾಲೆಜ್ ಇರ್ಬೋದು, ಅವ್ರು ಏನೇನ ಕೆಲಸ ಮಾಡಿದರೆ ಅವ್ರಿಗೆ ಮಾಡಿಕೊಡೋದು, ಈ ಥರ ಸ್ವಲ್ಪ ಫ್ಯಾಮಿಲಿ ಎನ್ವಿರಾನ್ಮೆಂಟ್. ಬಟ್ ಏನಾಗ್ತಾ ಇದೆ, ಜಾಬಿಂದ ಬರ್ತಾರೆ, ಅವ್ರ ರೂಮಲ್ಲಿ ಅವ್ರು ಹೋಗ್ತಾರೆ, ಮತ್ತು ಯಾರ ಜೊತೆ ರಿಲೇಷನ್ ಮಾಡಲ್ಲ, ಮತ್ತು ಫ್ಯಾಮಿಲಿ ಡಿಸ್ಟರ್ಬೆನ್ಸಸ್ಸು ಆಗ್ತವೆ, ಇದೆಲ್ಲ ಆಗ್ಬಾರ್ದು. ಸ್ವಲ್ಪ ರಿಲೇಷನ್ಸ್ ಅವ್ರು ಚೆನ್ನಾಗಿರಬೇಕು, ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊತೂ ಇರಬೇಕು. ಎಮೋಷನ್ಸ್ ಯಾವಾಗ ಕಂಟ್ರೋಲ್ ಆಗ್ತವೆ, ನಾವು ಬೆಳಗ್ಗೆ ಏನೇನ ಯೋಗ ಪ್ರಾಣಾಯಾಮ ಮಾಡಿದರೆ ಅದು ಸ್ವಲ್ಪ ಎಮೋಷನ್ಸ್ ಕಂಟಿನ್ಯೂ ಆಗ್ತವೆ, ಇಲ್ಲ ಅಂದರೆ ಚಿಕ್ಕ ವಿಷಯ ಕೂಡ ಸಿಟ್ಟು ಬರ್ತದೆ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ. ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಆಯುರ್ವೇದದಲ್ಲಿ ಮಾನಸಿಕ ಆರೋಗ್ಯ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಾನಸ ರೋಗ ಏವಂ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಜಿ ಮುನಿಸಾ ಬೇಗಂ ಅವರು. ಮೇಡಮ್, ಇನ್ನು ಆಯುರ್ವೇದದ ಪ್ರಕಾರ ಈ ಒಂದು ದಿನಚರ್ಯ ಮತ್ತು ಋತುಚರ್ಯ ಇದು ಯಾವ ರೀತಿ ನಮ್ಮ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತೆ ಅಂತ?
2: ಸೊ ದಿನಚರ್ಯ ಬಗ್ಗೆ ಆಲ್ರೆಡಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಇಂದು, ಆಮೇಲೆ ಇವೆನ್ ಎವ್ರಿಥಿಂಗ್ ಲೈಕ್ ಕ್ಲೀನ್ಲಿನೆಸ್ ಅಂಡ್ ಸ್ವಸ್ಥ ಪರಿರಕ್ಷಣೆ ಅಂಡ್ ಸತ್ಸಂಗ ಇವೆಲ್ಲ ದಿನಚರ್ಯದಲ್ಲಿ ಬರ್ತಾವೆ. ಬಟ್ ಋತುಚರ್ಯದಲ್ಲಿ ಏನಂದ್ರೆ ಆಯುರ್ವೇದದಲ್ಲಿ ಒಂದೊಂದು ಋತುಗೆ ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇರ್ತಾರೆ. ಏನ್ ಫುಡ್ ತಗೋಬೇಕು, ಏನ್ ತಗೋಬಾರ್ದು, ಆ ಟೈಮಲ್ಲಿ ಹೆಂಗಿರ್ಬೇಕಂತ ಋತುಚರ್ಯ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ಋತುಚರ್ಯ ಇಂಪಾರ್ಟೆನ್ಸ್ ಏನಂದ್ರೆ ಶೋಧನ ಕರ್ಮ ಅಂತ ಒಂದಿದೆ. ಶೋಧನ ಕರ್ಮ ಅಂದ್ರೆ ಆಯುರ್ವೇದದಲ್ಲಿ ಪಂಚಕರ್ಮಸ್ ಅಂತ ಇರ್ತಾವೆ. ಅದು ವಮನ, ವಿರೇಚನ, ವಸ್ತಿ. ಅಂದ್ರೆ ಆಯುರ್ವೇದ ಮೇನ್ಲಿ ಡಿಪೆಂಡ್ಸ್ ಆನ್ 3 ದೋಷಸ್. ಸೊ ವಾತ, ಪಿತ್ತ, ಕಫ. ಈ ವಾತ ಡಾಮಿನೆಂಟ್ ಇದ್ದಾಗ, ಫಾರ್ ಎಕ್ಸಾಂಪಲ್ ನೀವು ಶಿಶಿರ ಋತು ತಗೋಬಹುದು. ಶಿಶಿರ ಋತು ಅಂದ್ರೆ ಸ್ವಲ್ಪ ಹೇಮಂತ ಋತು, ಶಿಶಿರ ಋತುದಲ್ಲಿ ವಾತ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ವಾತನೇ ಚಂಚಲ ಚಿತ್ವ ಅಂತಾರೆ. ವಾತ ಜಾಸ್ತಿ ಇದ್ದಾಗ ನನ್ನ ಚಿತ್ತ ಅಂದ್ರೆ ಮನಸ್ಸು, ಅದು ಚಂಚಲ ಆಗಿರುತ್ತೆ. ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ಕಾನ್ಸ್ಟೆಂಟ್ ಆಗಿಲ್ಲ. ಸೊ ಅದು ಪ್ರಿವೆಂಟ್ ಮಾಡಕ್ಕೆ ಆಯುರ್ವೇದದಲ್ಲಿ ಅಭ್ಯಂಗನ ಸ್ನಾನ, ಫುಲ್ ಆಯಿಲ್ ಇಂಟೇಕ್, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆಯಿಲ್ ತಲೆಗೆ ಹಚ್ಕೊಳ್ಳೋದು, ಇಲ್ಲ ಒಳಗೆ ತಗೊಳ್ಳೋದು. ಅಂಡ್ ವಸ್ತಿಕರ್ಮ ಅಂತ ಎನಿಮಾ ಪ್ರೊಸೀಜರ್ಸ್, ಇವೆಲ್ಲ ಹೇಳಿದ್ರೆ ಆ ವಾತ ಕಂಟ್ರೋಲ್ಗೆ ಬರುತ್ತೆ. ಸೊ ಚಲಚಿತ್ತ ಅಂತ ಇರಲ್ಲ. ಸೊ ಮನಸ್ಸು ಅದು ಕಾನ್ಸಂಟ್ರೇಷನ್ ಎಲ್ಲಿ ಮಾಡ್ಬೇಕಂದ್ರೆ ಅಲ್ಲಿ ಕಾನ್ಸಂಟ್ರೇಷನ್ ಆಗಿರುತ್ತೆ. ಇನ್ನೊಂದು, ಮತ್ತೆ ಶರದ್ ಋತು ಅಂತಿದೆ. ಶರದ್ ಋತುವಲ್ಲಿ ಪಿತ್ತ ಡಾಮಿನೆನ್ಸ್ ಜಾಸ್ತಿ ಇರುತ್ತೆ. ಪಿತ್ತ ಅಂದ್ರೆ ಏನು, ಜಾಸ್ತಿ ಪಿತ್ತಿದಾಗ ನಮ್ಗೆ ಕ್ರೋಧ ಅಂತಾರೆ, ಸಿದ್ ಆಂಗ್ರಿನೆಸ್ ಅದು ಜಾಸ್ತಿ ಬರುತ್ತೆ. ಸೊ ಅದು ಕಂಟ್ರೋಲ್ ಮಾಡಕ್ಕೆ ಆಯುರ್ವೇದ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್, ನೀವು ಮುಂದೆ ಈ ತರ ಬರತ್ತಪ್ಪ ಇದು ಮಾಡ್ಕೊ ಅಂತ ಆ ತರ ಹೇಳ್ತಾರೆ. ಅದು ವಿರೇಚನ ಕರ್ಮ ಅಂತ ಮಾಡ್ತೀವಿ. ವಿರೇಚನ ಅಂದ್ರೆ ನಾವು ಮೋಷನ್ ಕೊಡ್ತೇವೆ, ಅದೆಲ್ಲ ನಾರ್ಮಲ್ ಜಾಸ್ತಿ ಪಿತ್ತ ಹೊರಗಡೆ ಬರುತ್ತೆ. ಸೊ ಪೇಷಂಟ್ ಆಂಗ್ರಿನೆಸ್ ಆ ತರ ಏನೇನ ಸಿಂಪ್ಟಮ್ಸ್ ಇರ್ತಾವಲ್ಲ, ಕಾಮ, ಕ್ರೋಧ, ಭಯ, ಇದೆಲ್ಲ ಆಯುರ್ವೇದದಲ್ಲಿ ಸಿಂಪ್ಟಮ್ಸ್ ತರ ಹೇಳಿದ್ರೆ ಅದೆಲ್ಲ ಕಡಿಮೆ ಆಗ. ಮತ್ತೆ ವಸಂತ ಋತು ಅಂತ ಬೇರೆ ಇದೆ, ಅದರಲ್ಲಿ ಜಾಸ್ತಿ ಕಫ ರೋಗಗಳು ಬರೋಕ್ಕೆ ಚಾನ್ಸಸ್ ಇರ್ತವೆ. ನಮ್ಗೆ ಮಾನಸಿಕ ರೋಗ ಹೆಂಗಂದ್ರೆ, ಕಫ ರೋಗ ಅಂದ್ರೆ ಸಮ್ ಕೈಂಡ್ ಆಫ್ ಡಿಪ್ರೆಷನ್ ಡಿಸೀಸಸ್. ಡಿಪ್ರೆಷನ್ ಕಫ ಡಾಮಿನೆಂಟ್ ಅಂದ್ರೆ ಅವ್ರು ಏನೂ ಮಾಡಲ್ಲ, ಸೀಮಿತವಾಗಿ ಅಲ್ಲಿ ಕುತ್ಕೊಂತಾರೆ ಅಷ್ಟೇ. ಆ ತರ ಕಂಡೀಷನ್ಸ್ ಇದ್ದಾಗ ಕಫ ವಮನ ಮಾಡ್ತೀವಿ ನಾವು. ವಮನ ಅಂದ್ರೆ ವಾಮಿಟಿಂಗ್ ಇಂಡ್ಯೂಷನ್. ಸೊ ನಾವು ಫಿಸಿಕಲ್ ಆಗಿ, ಫಿಸಿಯೋಲಾಜಿಕಲ್ ಆಗಿ ನಾವು ವಾಮಿಟಿಂಗ್ ನಾವು ಇಂಡ್ಯೂಸ್ ಮಾಡೇ ಇರ್ತೀವಿ. ಸೊ ಕಫ ಜಾಸ್ತಿ ಇದ್ದಾಗ ಅದು ಹೊರಗಡೆ ಬರುತ್ತೆ, ಪೇಷಂಟ್ ಕೂಡ ಆಕ್ಟಿವ್ ಇರ್ತಾರೆ. ಸೊ ಈ ತರ ಋತುಚರ್ಯ ಅಂತ ಹೇಳಿದ್ದಾರೆ ನಾವು. ಅಂದ್ರೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಅಂಡ್ ಡಿಸೀಸ್ ಬಂದಾಗ ಅದನ್ನು ಕ್ಯೂರೇಟಿವ್ ಆಸ್ಪೆಕ್ಟ್ಸ್, ಎರಡು ಬಗ್ಗೆನೇ ಆಯುರ್ವೇದದಲ್ಲಿ ದಿನಚರ್ಯ ಮತ್ತು ಋತುಚರ್ಯ ಎರಡು ಹೇಳಿದ್ರು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈ ಒಂದು ಉತ್ತಮ ನಿದ್ರೆ ಅನ್ನುವುದು ಮಾನಸಿಕ ಆರೋಗ್ಯಕ್ಕೆ ಯಾಕೆ ಮುಖ್ಯವಾಗುತ್ತೆ ಅಂತ, ಆಯುರ್ವೇದದಲ್ಲಿ ಈ ಒಂದು ಉತ್ತಮ ನಿದ್ರೆಗಾಗಿ ಯಾವ ಸಲಹೆಗಳನ್ನ ನೀಡಲಾಗಿದೆ ಅಂತ?
2: ಸೊ ನಿದ್ರಾಲೇಮಿ ಆಯುರ್ವೇದದಲ್ಲಿ ಹೇಳಿದೇನಂದ್ರೆ, ವಾತ ಜಾಸ್ತಿ ಇದ್ದಾಗ ನಿದ್ರಾಲೇಮಿ ಅಂತ ಬರುತ್ತೆ. ಅಂದ್ರೆ ವಾತ ಯಾವಾಗ ಜಾಸ್ತಿ ಇರುತ್ತೆ, ನಾವು ಜಾಸ್ತಿ ಆಲೋಚನೆಗಳು ಮಾಡಿದ್ರೆ, ಅದು ನಿದ್ದೆ ಮಾಡ್ತಾ ಇದ್ರು ಕೂಡ ಕಂಪ್ಲೀಟ್ ಸ್ಲೀಪ್ ಆಗಲ್ಲ, ಅದು ಇನ್ಕಂಪ್ಲೀಟ್ ಸ್ಲೀಪ್ ಇರುತ್ತೆ. REM ಸ್ಲೀಪ್ ಅಂತಾರೆ. ಇದು ರ್ಯಾಂಡಮ್ ಐಬಾಲ್ ಮೂಮೆಂಟ್ಸ್ ಮಾಡಿ ಮಲ್ಕೊಂತಾರೆ, ಬಟ್ ಅವ್ರಿಗೆ ನಿದ್ದೆ ಅಂತೂ ಬರಲ್ಲ. ಸೊ ಈ ತರ ಯಾಕಾಗತ್ತಂದ್ರೆ, ಅದು ಅವಾಗ ಸಿಚುವೇಶನ್ ಅಲ್ಲ. ಸೊ ಬೆಳಗಿಂದ ಸಾಯಂಕಾಲ ತನಕ ನಾವು ಏನ್ ಮಾಡೀವಿ, ಎಷ್ಟು ಸ್ಟ್ರೆಸ್ಗೆ ನಾವು ಎಕ್ಸ್ಪೋಸ್ ಆಗಿದ್ದೀವಿ, ಆ ತರ ಬೇಸಿಂಗ್ ಆನ್ ದಟ್ ಸೊ ಪೇಷಂಟ್ಗೆ ನಿದ್ರಾಲೇಮಿ ಅಂತೂ ಬರುತ್ತೆ. ಬಟ್ ಬಹಳ ರೋಗಗಳು ಅಂದ್ರೆ, ಕೆಲವು ಪೇಷಂಟ್ಸ್ ಬರ್ತಾ ಇರ್ತಾರೆ, ಡಾಕ್ಟರ್ ನನ್ಗೆ ಮುಂದೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ಲ, ಮುಂದೆ ನನಗೆ ಆ ಡಿಸೀಸ್ ಬರುತ್ತೇನೋ ಈ ಡಿಸೀಸ್ ಬರುತ್ತೆ, ಇದು ಅವ್ರಿಗೆ ಹೋಲ್ ಡೇ ಇರುತ್ತೆ ಆ ಆಲೋಚನೆಗಳು. ಕೆಲವು ಜನ ಆಂಗ್ಸೈಟಿ, ಭಯ ಆಗಿ ಪಾಲ್ಪಿಟೇಷನ್ಸ್ ಅಂತ, ಹೃದಯ ಪಾಲ್ಪಿಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ನಿದ್ರಾಲೇಮಿಗೆ ಕಾರಣಗಳು ಆಗ್ತವೆ. ಸೊ ಜಾಸ್ತಿ ಆಲೋಚನೆ ಮಾಡೋದು ಬೇಡ. ಸೊ ಅದರಿಂದ ಕೂಡ ಭಾಳ ನಿದ್ರಾಲೇಮಿ ಸಮಸ್ಯೆಗಳು ಬರ್ತವೆ. ಬಟ್ ಆಯುರ್ವೇದದಲ್ಲಿ ಏನು ಹೇಳ್ತಾ ಇದ್ದಾರೆ, ಭಾಳ ಔಷಧಗಳಿದ್ದಾವೆ, ಬಟ್ ಔಷಧಗಳಂತೂ ನಾವು ಬೇಸಿಕ್ ಕೊಡಲ್ಲ. ಫಸ್ಟ್ ಪೇಷಂಟ್ ಬಂದ ಮೇಲೆ ಅವ್ರಿಗೆ ಅನಾಲಿಸಿಸ್ ಮಾಡ್ತೀವಿ, ಇದು ಅವ್ರಿಗೆ ಮೈಲ್ಡ್ ಡಿಸೀಸ್ ಐತಾ, ಮಾಡ್ರೇಟ್ ಐತಾ, ಸಿವಿಯರ್ ಐತಾ ಅಂತ. ಇದಾಗ ಮೈಲ್ಡ್ ಇದ್ದಾಗ ಸುಮ್ಮನೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಷ್ಟೇ, ಇದೇ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಏನೇನ ನಮ್ಮ ಹತ್ರ ಸೊಲ್ಯೂಷನ್ ಇದ್ದಾಗ ಅವ್ರಿಗೆ ಕೊಟ್ಟು ಅವ್ರಿಗೆ ಕಳಿಸ್ತೀವಿ. ಕೌನ್ಸಿಲಿಂಗ್ಸ್ ಎರಡು ಮೂರು ಸೆಕ್ಷನ್ಸ್ ಆಗ್ತವೆ, ಕೆಲವು ಜನ 10 ಸೆಕ್ಷನ್ಸ್ ತಗೊಂತಾರೆ. ಸೊ ಆ ಥರ ಕೌನ್ಸಿಲಿಂಗ್ ಕೊಡ್ತೀವಿ. ಆ ಕೌನ್ಸಿಲಿಂಗ್ಗೆ ಅದು ನಿದ್ರಲೇಮಿ ಕಡಿಮೆ ಆಗಿಲ್ಲ ಅಂದರೆ ಅವಾಗ ನಾವು ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್, ನೀರು ಜಾಸ್ತಿ ಕುಡಿಯೋದು, ಊಟ ಬೇಗ ಮಾಡೋದು, ಅದ್ರ ಜೊತೆನೆ ಸ್ವಲ್ಪ ಮ್ಯೂಸಿಕ್ ಥೆರಪಿ, ಸ್ವಲ್ಪ ಆ ಕೈಂಡ್ ಆಫ್ ಆರ್ಟ್ ಥೆರಪೀಸ್ ಇದೆಲ್ಲ ನಾವು ಹೇಳಿ ಆಮೇಲೆ ನಿದ್ದೆ ಬರಾಕಿ ಟ್ರೈ ಮಾಡ್ತೀವಿ. ಇಲ್ಲ ಅದು ಕೂಡ ಮಾಡ್ತಿಲ್ಲ ಅಂದರೆ ಅದು ಸಿವಿಯರ್ ಇನ್ಸೋಮ್ನಿ ಅಂತ ಹೇಳು. ಆಮೇಲೆ ನಾವು ಮೆಡಿಸಿನ್ ಕೊಡ್ತೀವಿ. ಆಯುರ್ವೇದ ಮೆಡಿಸಿನ್ಸಲ್ಲಿ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ಫಸ್ಟ್ ಸ್ಲೀಪ್ ಇನಿಷಿಯೇಷನ್ ಅಂದರೆ ಮಲ್ಕೋದ್ಮೇಲೇ ಕೆಲವು ಜನಕ್ಕೆ ನಿದ್ದೆ ಬರಲ್ಲ, 1 ತಾಸು ಬಿಟ್ಟು ಆಮೇಲೆ 2 ತಾಸು ಬಿಟ್ಟಿದ ಮೇಲೇ ನಿದ್ದೆ ಬರುತ್ತೆ. ಬಟ್ ಹಂಗಲ್ಲ, ಆಯುರ್ವೇದ ಮೆಡಿಸಿನ್ ತಗೊಂಡ್ಮೇಲೆ ಸ್ಲೀಪ್ ಇಂಡ್ಯೂಸಿಂಗ್ ಇಮ್ಮಿಡಿಯೇಟ್ ಆಗಿ ನಿದ್ದೆ ಬರುತ್ತೆ, ಬಟ್ ಆ ನಿದ್ರೆ ಕಂಟಿನ್ಯೂ ಆಗಬೇಕು. ಸೊ ಮಾನಿಟರಿಂಗ್ ಅದು ಕೂಡ ಇಂಡ್ಯೂಸಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ಸ್ಲೀಪ್ ಆ್ಯಂಡ್ ಕಂಪ್ಲೀಟ್ ಹೆಲ್ದಿ ಸ್ಲೀಪ್, ಇದೆಲ್ಲ ಆಯುರ್ವೇದ ಔಷಧಗಳು ಮಾಡ್ತಾವೆ. ಬಟ್ ಮಾಡರ್ನ್ ಸೈಕಿಯಾಟ್ರಿ ನಾವು ತಗೊಂಡಿದ್ರೆ ಸ್ವಲ್ಪ ಮೆಡಿಸಿನ್ ಎಷ್ಟು 6 ಅವರ್ಸ್ ತಗೊಂಡಿದ್ರೆ 6 ಅವರ್ಸ್ ಅಷ್ಟೇ ನಿದ್ದೆ ಬರೋದು, ಆಮೇಲೆ ಮತ್ತೆ ನಿದ್ದೆ ಬರಲ್ಲ. ಈ ಥರ ಸೈಡ್ ಎಫೆಕ್ಟ್ಸ್ ಇದಾವೆ. ಆ ಥರ ಸೈಡ್ ಎಫೆಕ್ಟ್ಸ್ ಆಯುರ್ವೇದದಲ್ಲಿ ಏನಿಲ್ಲ.
1: ಖಂಡಿತ ಮೇಡಮ್. ಮೇಡಮ್, ಇವಾಗ ಜೀವನ ಶೈಲಿ ಅನ್ನುವಂಥದ್ದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ನಾವು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಬೇಕು ಅಂತ ತಿಳಿಸಿದ್ರಿ. ಇನ್ನು ಆಹಾರ ನಮ್ಮ ಒಂದು ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಹಾಗೆಯೇ ಮಾನಸಿಕ ಆರೋಗ್ಯಕ್ಕಾಗಿ ನಾವು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂತ ಹೇಳುತ್ತೆ ಆಯುರ್ವೇದ.
2: ಆಯುರ್ವೇದದಲ್ಲಿ ಷಡ್ ರಸಸ್ ಅಂತ ಹೇಳ್ತಾರೆ ಮ್ಯಾಮ್. ಆ ಫುಡ್ಡಲ್ಲಿ ಏನೇನು ಇರಬೇಕಂದ್ರೆ ಒಂದಿನ ನಾವು ಒಂದ್ ಮೀಲಲ್ಲಿ ಈ ಷಡ್ ರಸಯುಕ್ತ ಆಹಾರ ತಗೋಬೇಕು. ಷಡ್ ರಸಸ್ ಅಂದರೆ ಮಧುರ, ಆಮ್ಲ, ಲವಣ, ಕಷಾಯ, ಕಟು ರಸಸ್ ಇವೆಲ್ಲ ಇರ್ತಾವೆ. ತಿಕ್ತ ರಸ ಅಂದ, ತಿಕ್ತ ಅಂದರೆ ಬಿಟ್ಟರ್ ಟೇಸ್ಟ್, ಇದು ಕೂಡ ಇರಬೇಕು. ಫಸ್ಟ್ ಮಧುರಸ ತಿನ್ನಿರಿ, ಆಮೇಲೆ ಆಮ್ಲ ರಸ ತಿನ್ನಿರಿ. ಈ ಥರ ಒನ್ ಆಫ್ಟರ್ ಅದರ್ ಒಳ್ಳೆ ಆಹಾರ ವಿಧಿ ವಿಶೇಷಣ ಆಯತ್ನಾಸ್ ಅಂತ ಹೇಳಿದ್ದಾರೆ. ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಬಟ್ ಏದು ವಿರುದ್ಧ ಆಹಾರ. ವಿರುದ್ಧ ಆಹಾರ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಇವಾಗ ಟೀ ಕುಡಿತೀವಿ ಆಮೇಲೆ ಐಸ್ ಕ್ರೀಮ್ ಇಮಿಡಿಯೇಟ್, ಸೊ ಅದು ಕೂಲ್ ಐಟಮ್ ಆ್ಯಂಡ್ ದಿಸ್ ಇಸ್ ಹಾಟ್ ಐಟಮ್. ಸೊ ಎರಡು ಸೇರಿದರೆ ವಿರುದ್ಧ ಆಹಾರ ಅಂತ ಬರುತ್ತೆ. ಅದರಿಂದ ಸ್ಕಿನ್ ಡಿಸೀಸಸ್ ಬರ್ಬೋದು. ಈಗ ಒಳ್ಳೆ ವೆರೈ ಥರ ಭಾಳ ರೋಗಗಳು ಕೂಡ ಬರ್ಬೋದು, ಅದರಿಂದನೂ ಮಾನಸಿಕ ರೋಗಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಸ್ಕಿನ್ ಡಿಸೀಸ್ ಬರುವಾಗ ಆ ಪೇಷಂಟ್ ನೋಡಿದರೆ ಯಾವಾಗಲೂ ಆ ಸ್ಕಿನ್ ಡಿಸೀಸ್ ಬಗ್ಗೆನೇ ಹೇಳ್ತಾರೆ, ಅದನ್ನು ಒಂದು ಮಾನಸಿಕ ಚಿಂತನೆ ಆಗುತ್ತೆ. ಸೊ ಈ ಥರ ಫುಡ್ ಪ್ಲೇಸ್ ಎ ಮೇನ್ ರೋಲ್. ಅದಕ್ಕೋಸ್ಕರ ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಬೆಳಗ್ಗೆ ಎದ್ದಿದ ಮೇಲೆ ಅಟ್ಲೀಸ್ಟ್ 3 ಅವರ್ಸ್ ಒಳಗೇ ನಾಷ್ಟ, ಅದು ಟಿಫಿನ್ ಅದೆಲ್ಲ ಮಾಡಿ ಮಾಡ್ಕೋಬೇಕು. ಆಮೇಲೆ ಅಟ್ಲೀಸ್ಟ್ 12:30-1:30 ಒಳಗೇ ಕಂಪ್ಲೀಟ್ ಷಡ್ರಸಯುಕ್ತ ಆಹಾರ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅದೆಲ್ಲ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅದು ಅಂದರೆ ಇವಾಗ ಪಿಜ್ಜಾ, ಬರ್ಗರ್ಸ್ ಈ ಥರ ಬೇಡ, ಈ ನಾನ್ ವೆಜ್ ಐಟಮ್ಸ್ ಇವೆಲ್ಲ ರಾಜಸ ಗುಣಯುಕ್ತ ಆಹಾರ. ಸಾತ್ವಿಕ ಆಹಾರ ಅಂದರೆ ಪ್ಯೂರ್ ವೆಜಿಟೇಬಲ್ಸ್ ಆ್ಯಂಡ್ ಮಿಲ್ಲೆಟ್ಸ್, ಈ ಕೈಂಡ್ ಆಫ್ ಫುಡ್ಸ್ ತಗೊಂಡಿದ್ರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರ್ತಾವೆ. ಸೊ ಆಟೋಮೆಟಿಕಲಿ ಸ್ಟ್ರೆಸ್ ಅಂತ ರಿಡಕ್ಟ್ ಆಗುತ್ತೆ.
1: ಮೇಡಮ್, ಇನ್ನು ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನವನ್ನು ನಮ್ಮ ಒಂದು ಮಾನಸಿಕ ಆರೋಗ್ಯಕ್ಕಾಗಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು?
2: ಸೊ ಆಯುರ್ವೇದ ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಸಾಮಾನ್ಯ ಚಿಕಿತ್ಸೆ ಅಂತ ಹೇಳ್ತಾರೆ ಮೆಂಟಲ್ ಡಿಸಾರ್ಡರ್ಸ್ಗೆ. ಅದರಲ್ಲಿ ಏನಂದರೆ ಜ್ಞಾನ, ವಿಜ್ಞಾನ, ಧೈರ್ಯ, ಸ್ಮೃತಿ, ಸಮಾಧಿ. ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಅಂದರೆ ಸೊ ನಾವೇನೇನ ಭಾರತ ಇರ್ಬೋದು, ಮಹಾಭಾರತ ಅಂತಾರಲ್ಲ, ಭಗವದ್ಗೀತಾ ಆ್ಯಂಡ್ ರಾಮಾಯಣ, ಸೊ ಏನನ್ನ ಅವ್ರ ರಿಲಿಜಿಯಸ್ ರಿಲೇಟೆಡ್ ಬುಕ್ಸ್ ಓದ್ತಾ ಇರಬೇಕು. ಸೊ ಅದರಿಂದ ಕೂಡ ಸೊ ಗುಡ್ ಸತ್ವ ನಮಗೆ ಬರುತ್ತೆ. ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ. ವಿಜ್ಞಾನ ಅಂದರೆ ಶಾಸ್ತ್ರಜ್ಞಾನ. ಅಟ್ಲೀಸ್ಟ್ ಅವ್ರವ್ರ ಆ ಸಬ್ಜೆಕ್ಟಲ್ಲಿ ಸ್ವಲ್ಪ ಶಾಸ್ತ್ರ ರಿಲೇಟೆಡ್ ಬುಕಿಶ್ ನಾಲೆಜ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಧೈರ್ಯ, ಧೈರ್ಯ ಮೀನ್ಸ್ ಇಟ್ ಈಸ್ ಲೈಕ್ ಬ್ರೇವ್ನೆಸ್. ಸ್ಥಿರಚಿತ್ತ, ಸ್ಥಿರಚಿತ್ತ ಅಂದರೆ ಎಗೇನ್ ಇಟ್ ಈಸ್ ಓನ್ಲಿ ಪಾಸಿಬಲ್ ಥ್ರೂ ಯೋಗ, ಸ್ಥಿರಚಿತ್ತ. ಆ್ಯಂಡ್ ಜ್ಞಾನ, ವಿಜ್ಞಾನ, ಧೈರ್ಯ, ಸ್ಮೃತಿ, ಸಮಾಧಿ. ಸ್ಮೃತಿ ಮೀನ್ಸ್ ರಿಕಲೆಕ್ಷನ್ ಆಫ್ ದಿ ಥಿಂಗ್ಸ್. ರಿಕಲೆಕ್ಷನ್ ಅಂದರೆ ಏನು, ಸೊ ಯಾವಾಗಲೂ ಬ್ಯಾಡ್ ಥಿಂಗ್ಸ್ ರಿಕಲೆಕ್ಟ್ ಮಾಡ್ಕೊಂಡಿದ್ದು ಬೇಡ. ಸೊ ಮುಂದೆ ಪಾಸಿಟಿವ್ ಥಿಂಗ್ಸ್ ಏನಾಗ್ತಾವ, ಏನು ಹಳೆ ಏನೇನು ಪಾಸಿಟಿವ್ ಆಗಿದೆ ನಮ್ಮ ಲೈಫಲ್ಲಿ ಅದು ಮೇಲೆ ನೆನಪು ಮಾಡ್ಕೊತಾ ಇರಬೇಕು, ಅದು ಸ್ಮೃತಿ ಅಂತಾರೆ. ಆಮೇಲೆ ಸಮಾಧಿ. ಸಮಾಧಿ ಅಂದರೆ ಇದು ಫುಲ್ ಕಂಟೆಂಟ್ ಆಫ್ ಯೋಗ ಬರುತ್ತೆ. ಇದರಲ್ಲಿ ಯಮ, ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ ಈ ಥರ ಎಲ್ಲ ಯೋಗ 8 ಅಂಗಸ್ ಹೇಳಿದ್ದಾರೆ, ಅದೆಲ್ಲ ಮಾಡಿದರೆ ದ ಕಂಪ್ಲೀಟ್ ಮಾನಸ ರೋಗ ಚಿಕಿತ್ಸೆ.
1: ಖಂಡಿತ ಮೇಡಮ್. ಮೇಡಮ್, ಈಗ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಒತ್ತಡ ಮತ್ತು ಆತಂಕವನ್ನು ಎದುರಿಸ್ತಾ ಇರ್ತಾರೆ, ಅವರಿಗೆ ಆಯುರ್ವೇದದ ದೃಷ್ಟಿಯಲ್ಲಿ ಯಾವ ಒಂದು ಸಲಹೆಯನ್ನು ನೀಡಬಹುದು ಅಂತ?
2: ಮೇನ್ ಅವ್ರಿಗೆ ಎಕ್ಸಾಮಲ್ಲಿ ಟೆನ್ಷನ್ ಯಾಕೆ ಬರುತ್ತೆ ಅಂದರೆ ಓದಬೇಕು ಚೆನ್ನಾಗಿ, ಓದಿಲ್ಲ ಅಂದರೆ ಆ ಥರನೇ ಟೆನ್ಷನ್ ಬರುತ್ತೆ. ಒಂದು ಅಟ್ಲೀಸ್ಟ್ ಟೈಮ್ ಟೇಬಲ್ಸು ಇವೆಲ್ಲ 10 ದಿನ ಮುಂದೆ, ಅಟ್ಲೀಸ್ಟ್ 1 ತಿಂಗಳು ಮುಂದೆ ಕೊಡ್ತಾರೆ. ಬಟ್ ಅವಾಗ ಅವರು ಹೋದಲ್ಲ, ಮತ್ತು ಇವಾಗ ಸ್ಟಾರ್ಟ್ ಮಾಡಿದರೆ ಹಾಗೆ ಆಗುತ್ತೆ. ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟು ಇದೆಲ್ಲ ಅದು ಮಾಡ್ಕೊಂಡಿದ್ರು ಕೂಡ ಸ್ಟ್ರೆಸ್ ಬರಲ್ಲ. ಫಸ್ಟ್. ಬಟ್ ಯಾವಾಗನ ಸ್ಟ್ರೆಸ್ ಬಂದ ಮೇಲೆ, ಸೊ ಆಯುರ್ವೇದದಲ್ಲಿ ಫ್ಯೂ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಂತ ಹೇಳಿದ್ದಾರೆ, 4-5-6 ಅಂತ. ನಾವು ಇನ್ಹೇಲ್ ಮಾಡೋದು, ಆಮೇಲೆ 5 minutes, ಅಂದರೆ 5 seconds, 4 seconds ಇನ್ಹೇಲ್ ಮಾಡೋದು, 5 seconds ಹಾಗೆ ಇಟ್ಕೊಂಡಿದ್ದು, ಮತ್ತು 6 seconds ಬಿಡೋದು. ಈ ಥರ ಬ್ರೀತಿಂಗ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಭಾಳ ಆಕ್ಸಿಜನ್ ಬ್ರೈನ್ ಹೋಗಿ, ಬಟ್ ಸ್ಟ್ರೆಸ್ ಅಂತೂ ರಿಲೀಸ್ ಆಗುತ್ತೆ. ಸ್ಟ್ರೆಸ್ ಇದ್ದಾಗ ಏನಂದರೆ ಎಲ್ಲ ಕನ್ಸ್ಟ್ರಿಕ್ಟ್ ಆಗಿರುತ್ತೆ, ಸೊ ಸ್ವಲ್ಪ ಆಕ್ಸಿಜನ್ ಹೋಗಿದ್ಮೇಲೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್, ಬ್ರೈನ್ ರಿಲ್ಯಾಕ್ಸ್ ಆಗಿ ಆಮೇಲೆ ಅವ್ರಿಗೆ ಬರುತ್ತೆ ಏನು ಆನ್ಸರ್ ಮಾಡಬೇಕು ಅದೆಲ್ಲ. ಸ್ವಲ್ಪ ಆ ಥರ ಟೆಕ್ನಿಕ್ಸ್ ಆ್ಯಂಡ್ ಆಯುರ್ವೇದದಲ್ಲಿ ಮರ್ಮ ಥೆರಪಿ ಅಂತ ಕೂಡ ಹೇಳ್ತಾರೆ. ಫ್ಯೂ ಪಾಯಿಂಟ್ಸ್ ಲೈಕ್ ಸ್ತಫನಿ ಮರ್ಮ, ಈಗ ಶಂಖ ಮರ್ಮ ಅಂತಿದೆ, ಇದು ಅಧಿಪತಿ ಮರ್ಮ ಅಂತಿದೆ. ಈ ಥರ ಸಿಮ್ನೆ ಪ್ರೆಸ್ ಮಾಡ್ಕೊಂಡಿದ್ರೆ ಸಾಕು, ಅಧಿಪತಿ ಅಂದರೆ ಕಂಟ್ರೋಲರ್ ಆಫ್ ಅವರ್ ಬಾಡಿ. ಸೊ ಈ ಮರ್ಮ ಅಟ್ಲೀಸ್ಟ್ ನಾವು ಸ್ಟಿಮ್ಯುಲೇಟ್ ಈ ಥರ ಮಾಡ್ಕೊಂಡಿದ್ದಾರೆ, ಸೊ ಆಟೋಮೆಟಿಕಲಿ ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಸ್ಟ್ರೆಸ್ ಫ್ರೀ ಆಗುತ್ತೆ, ಮತ್ತು ಅವರು ಎಕ್ಸಾಮ್ ಮಾಡ್ಕೋಬೋದು. ಬಟ್ ನೀರು ಕುರಿಯೋದು ಕೂಡ ಜಾಸ್ತಿ ಇಂಪಾರ್ಟೆಂಟ್, ಆ್ಯಂಡ್ ನಿದ್ದೆ ಮಾಡೋದು. ಇವತ್ತು ಎಕ್ಸಾಮ್ ಇದೆ ಅಂದರೆ ಮತ್ತು ನೈಟೆಲ್ಲ ಓದಿದ್ರೆ ಬೇಡ, ಸೊ ನೈಟ್ ಅಟ್ಲೀಸ್ಟ್ ಕಂಪ್ಲೀಟ್ 6 hours to 8 hours ಸ್ಲೀಪ್ ಮಾಡಬೇಕು, ಆಮೇಲೆ ಸ್ವಲ್ಪ ನೀರು ಜಾಸ್ತಿ ಕುಡಿದರೆ ಈ ಎರಡಿಂದನೇ ಮೋರ್ ಆಕ್ಸಿಜನ್ ರೀಚ್ ಟು ಬ್ರೈನ್, ಸೊ ಆಟೋಮೆಟಿಕಲಿ ದ ಸ್ಟ್ರೆಸ್ ವಿಲ್ ಬಿ ರಿಲೀಸ್ಡ್, ಸೊ ಹೀ ಕ್ಯಾನ್ ಏಬಲ್ ಟು ರೈಟ್ ಎಕ್ಸಾಮ್ ಪರ್ಫೆಕ್ಟ್ಲಿ.
1: ಮೇಡಮ್, ಇವಾಗ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಮನೆಯಲ್ಲಿಯೇ ನಾವು ಪ್ರತಿದಿನ ಅನುಸರಿಸಬೇಕಾದಂತಹ ಕೆಲವು ಸರಳ ಅಭ್ಯಾಸಗಳು ಅನ್ನೋದಾದರೆ ಯಾವ್ಯಾವು?
2: ಆಲ್ವೇಸ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್. ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಂದರೆ ಎಲ್ಲರೂ ಜೊತೆ ಕೂಡ್ಕೊಂಡೋದು, ಊಟ ಮಾಡೋದು ಕೂಡ ಹಂಗೆ, ಎಲ್ಲರೂ ಸೇರಿ ಊಟ ಮಾಡಿದರೆ ಒಳ್ಳೆಯದು, ಅವ್ರ ಆ ರೂಮಲ್ಲಿ ಇವ್ರ ಈ ರೂಮಲ್ಲಿ ಮಾಡೋದು ಬೇಡ. ಸೊ ಎಲ್ಲರೂ ಸೇರಿ TV ನೋಡೋದು, ಒಂದು ನಾವು ಇದ್ದೀವಿ ಅಂತ ಒಂದು ಸಪೋರ್ಟ್, ದೊಡ್ಡವ್ರು ಇರ್ತಾರೆ ನಮ್ಗೇನೇನ ತ್ರಾಸಿದೆ ಅಂದರೆ ಅವರು ಸಲಹಾ ತಗೊಂಡಿದ್ರೆ ಓಕೆ ನಮ್ಮ ಹಿಂದುಗಡೆ ಅವ್ರು ಇದ್ದಾರು ಅಂದರೆ ಒಂದು ಭರೋಸೆ ಇರುತ್ತೆ. ಈ ಥರ ಹೆಲ್ದಿ ರಿಲೇಷನ್ಶಿಪ್ಸ್ ಏನಿಲ್ಲ, ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಇಂಡಿವಿಜುವಲೈಸ್ಡ್ ಫ್ಯಾಮಿಲೀಸ್ ಆಗಿಬಿಟ್ಟಿದ್ದಾವೆ, ಕಂಬೈನ್ ಫ್ಯಾಮಿಲೀಸ್ ಏನಿರಲ್ಲ, ಕಂಬೈನ್ ಫ್ಯಾಮಿಲೀಸ್ ಆಗಬೇಕು. ಆ್ಯಂಡ್ ಅವ್ರ ಮಧ್ಯೆ ಹೆಲ್ದಿ ರಿಲೇಷನ್ಶಿಪ್ ಆಗಿದ್ದರೆ ಸ್ವಲ್ಪ ಒಬ್ಬರಿಂದ ಒಬ್ಬರು ಸಪೋರ್ಟ್ ಮಾಡ್ಕೊತ ಇರ್ತಾರೆ, ಏನೇನ ತ್ರಾಸಾಗಿದ್ರು ಇವರು ಸಪೋರ್ಟ್ ಮಾಡ್ತಾರೆ, ಸಲಹಾನೂ ಕೊಡ್ತಾರೆ, ಸಲಹಾ ಮಾಡ್ಕೊತ ಹೋಗಬೇಕು. ಬಟ್ ಹೆಲ್ದಿ ಎನ್ವಿರಾನ್ಮೆಂಟ್ ಅಂದರೆ ಬ್ಯಾಡ್ ಹ್ಯಾಬಿಟ್ಸು ಕೂಡ ಈಗ ಮದರಿಂದ ಇಲ್ಲ ಫಾದರಿಂದ ಆ ಬ್ಯಾಡ್ ಹ್ಯಾಬಿಟ್ಸು ಮತ್ತು ಚಿಕ್ಕ ಮಗಳ ಮೇಲೆ ಪ್ರಭಾವ ತೋರಿಸ್ತಾರೆ. ಅದನ್ನು ಸ್ವಲ್ಪ ಎನ್ವಿರಾನ್ಮೆಂಟ್, ಹೆಲ್ದಿ ಎನ್ವಿರಾನ್ಮೆಂಟ್, ಎಜುಕೇಟೆಡ್ ಬೋತ್ ಹಸ್ಬೆಂಡ್ ವೈಫ್ ಎಜುಕೇಷನ್ ಇದ್ದಾಗ ಸ್ವಲ್ಪ ಹೆಲ್ದಿ ಎನ್ವಿರಾನ್ಮೆಂಟ್ ಮೇಂಟೈನ್ ಮಾಡಿದರೆ ಮಕ್ಕಳ ಭವಿಷ್ಯದ ಕೂಡ ಚೆನ್ನಾಗಿರುತ್ತೆ. ಆ ಥರ ಹೆಲ್ದಿ ಎನ್ವಿರಾನ್ಮೆಂಟ್ ಜೊತೆನೆ ಮುಂದೆ ಹೋಗಬೇಕು.
1: ಮೇಡಮ್, ಇವಾಗ ಆಯುರ್ವೇದದ ಚಿಕಿತ್ಸೆಯನ್ನು ಪಡೆಯುವಾಗ ಈ ಒಂದು ಸ್ವಯಂ ಔಷಧಿ ತೆಗೆದುಕೊಳ್ಳೋದು ಎಷ್ಟು ಅಪಾಯ ಅಂತ?
2: ಸ್ವಯಂ ಔಷಧಿ ಅಂದರೆ ಅದು ನಾವು ಪ್ರಿಸ್ಕ್ರೈಬ್ ಮಾಡಲ್ಲ, ಏನೇನು ತ್ರಾಸಿದಾಗ ಫಸ್ಟ್ ನಮ್ಮ ಹತ್ರ ಬರೋದು ಪೇಷಂಟ್ ನಮ್ಮ ಕಿದ್ದಿ ಇನ್ಸೆಟ್ ಅಂತ ಒಂದಿರುತ್ತೆ. ಇನ್ಸೆಟ್ ಅಂದರೆ ಏನು, ಪೇಷಂಟ್ ಅವ್ರ ಮಾನಸಿಕ ಆರೋಗ್ಯ ಬಗ್ಗೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಅದು ಇನ್ಸೆಟ್. ಇನ್ಸೆಟ್ ಚಲೋ ಇದ್ದಾಗ ಅವರೇ ಬರ್ತಾರೆ, ಡಾಕ್ಟರ್ ನನಗೆ ಹಿಂಗೆ ಆಗ್ತಾಯಿದೆ, ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ಈ ಥರ ತ್ರಾಸಾಗ್ತಾ ಇದೆ, ಪಾಲ್ಪಿಟೇಷನ್ಸ್ ಅಂತ. ಇನ್ನೊಂದು ಬೇರೆ ಬ್ಯಾಚ್ ಇರ್ತಾರೆ, ಅವ್ರೇನಂದ್ರೆ ಬೇರೆಯವ್ರು ಕರ್ಕೊಂಡು ಬರ್ತಾರೆ, ಅವ್ರಿಗೆ ಏನಾಗಿದೆ ಅಂದರೆ ಗೊತ್ತಾಗಲ್ಲ, ಇನ್ಸೈಟ್ ಕಡಿಮೆ ಇರುತ್ತೆ. ಸೊ ಈ ಥರ ಎರಡು ಟೈಪ್ ಆಫ್ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಕೆಲವು ಪೇಷಂಟ್ಸ್ ಹೆಂಗಿರ್ತಾರೆ, ಬೇರೆ ಹಾಸ್ಪಿಟ್ಲಿಂದ ರಿಫರಿಂದ ಬರ್ತಾರೆ. ಬಟ್ ಇದೆಲ್ಲ ಇದ್ದಾಗ ನಮ್ಮ ಆಯುರ್ವೇದದಲ್ಲಿ 3 ರಕಾಲ ಪದ್ಧತಿಗಳು ಇರ್ತವೆ, ಅದು ಯುಕ್ತಿ ವ್ಯಾಪಾಶ್ರಯ, ದೈವ ವ್ಯಾಪಾಶ್ರಯ ಆ್ಯಂಡ್ ಸತ್ವಾವಚಯ. ಸತ್ವಾವಚಯ ಚಿಕಿತ್ಸೆ ಅಂದರೆ ಕೌನ್ಸಿಲಿಂಗ್, ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅಂದರೆ ನಾವು ಶಮನ ಶೋಧನ ಅಂತಿದೆ. ಶಮನ ಅಂದರೆ ಕೆಲವು ಮೆಡಿಸಿನ್ಸ್ ಇದ್ದಾವೆ, ಸರಸ್ವತಿ ಅರಿಷ್ಟ ಆ್ಯಂಡ್ ಕಲ್ಯಾಣಕ ಮಹಾಕಲ್ಯಾಣಕ ಘೃತ, ಇವೆಲ್ಲ ನಾವು ಮೆಡಿಸಿನ್ ಪೇಷಂಟ್ ಕೊಡ್ತೀವಿ. ಆ್ಯಂಡ್ ಶೋಧನ ಥೆರಪಿ ಅಂತ ನಾವು ಪಂಚಕರ್ಮ ಹೇಳಿದ್ರೆವಲ್ಲ, ಅದು ಪೇಸಿಂಗ್ ಆನ್ ದ ರಿಕ್ವೈರ್ಮೆಂಟ್, ಅದನ್ನು ಮಾಡ್ತೀವಿ. ಇಲ್ಲ ಕೌನ್ಸಿಲಿಂಗೇ ಮಾಡ್ತೀವಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಇದ್ದಾಗ ಕೂಡ. ಇದು ಥರ್ಡ್ ಸ್ಟೇಜ್ ಸಿವಿಯರ್ ಕಂಡೀಷನ್ಸ್ ಇದ್ದಾಗ ಇದು ಮೆಡಿಸಿನ್ಸ್ ಕೊಟ್ಟೋದು. ಆಮೇಲೆ ಸ್ವಲ್ಪ ಪೇಷಂಟ್ ಕೌನ್ಸಿಲಿಂಗಲ್ಲಿ ಏನು ಮಾಡ್ತೀವಿ, ಅವ್ರ ತ್ರಾಸ ಏನು ಫಸ್ಟ್ ಅದು ಸಾಲ್ವ್ ಮಾಡೋಕ್ಕೆ ಆಲ್ಮೋಸ್ಟ್ ನೋಡ್ತೀವಿ. ಅದು ಸಾಲ್ವ್ ಆಗಿದ್ರೆ ಆಟೋಮೆಟಿಕಲ್ಲ, ಸೊ ಆ ಫಿಯರ್ ಇರ್ಬೋದು, ಆ ಸ್ಟ್ರೆಸ್ ಇರ್ಬೋದು ಕಡಿಮೆ ಆಗುತ್ತೆ, ಹಿ ವಿಲ್ ಬಿ ನಾರ್ಮಲ್.
1: ಖಂಡಿತ ಮೇಡಮ್. ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಸೊ ಈ ಕಾರ್ಯಕ್ರಮ ಮೇನ್ಲಿ 11th ನ್ಯಾಷನಲ್ ಆಯುರ್ವೇದ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮೇನ್ ಥೀಮ್ ಆಗಿ ಆಯುರ್ವೇದ ಫಾರ್ ಹೆಲ್ದಿಯರ್ ಲೈಫ್. ಬಟ್ ನಾವೇನು ಹೇಳ್ತೀವಿ, ಹೆಲ್ದಿಯರ್ ಲೈಫ್ ಬರುತ್ತೆ, ಬಟ್ ಈ ಮೆಂಟಲ್ ಸ್ಟ್ರೆಸ್ ಕಡಿಮೆ ಆಗಿದ್ಮೇಲೆ ಇನ್ನೂ ಕೂಡ ಚೆನ್ನಾಗಿ ಆರೋಗ್ಯ ಇರುತ್ತೆ. ಸೊ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಮೆಂಟಲ್ ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬಟ್ ಇದೊಂದೇ ಅಲ್ಲ, ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಇರ್ಬೋದು, ಅವ್ರಿಗೆ ಭಾಳ ಸ್ಟಿಗ್ಮಾ ಇದೆ, ನಮ್ಗೆ ಮೆಂಟಲ್ ಡಿಸಾರ್ಡರ್ ಇದೆ, ಮನಸ್ಸಿಗಾಗಿ ನನಗೆ ಒತ್ತಿಡಿಗೆ ಇದು ಆಗ್ತಾ ಇದ್ದೀನಿ ಅಂತ ಯಾರೂ ಬರ್ತಾ ಇಲ್ಲ. ಬಟ್ ಇದು ಈ ಸಮಾಜದಲ್ಲಿ ಈ 21st century ಅದು ಕಾಮನ್. ಯು ಕ್ಯಾನ್ ಟೆಲ್, ಯು ಕ್ಯಾನ್ ಓಪನ್ ಅಪ್ ಆಲ್ಸೋ, ಬಟ್ ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಏನೇನ ವಿಷಯಗಳಿದ್ದಾಗ ಅದು ನಾವು ಗೋಪ್ಯವಾಗೇ ಇಟ್ಕೊಂತೀವಿ, ನಾವು ಯಾರಿಗೆ ಶೇರ್ ಮಾಡಲ್ಲ, ಸೊ ಅಷ್ಟು ಮೇಂಟೈನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ 11th ನ್ಯಾಷನಲ್ ಆಯುರ್ವೇದ ಡೇ ಬಗ್ಗೆ ಏನು ಹೇಳಬೇಕಂದ್ರೆ, ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ, ಮಾನಸಿಕ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಫಾರ್ ಹೆಲ್ದಿ ಲೈಫ್. ಇಷ್ಟು ಮಾಡ್ತಾಡ್ತು ಅದು ಮುಗಿಸ್ತಾ ಇದೆ. ಥ್ಯಾಂಕ್ ಯು.
1: ಖಂಡಿತ ಮೇಡಮ್. ಮೇಡಮ್, ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
1: ಸರ್, ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಆಯುರ್ವೇದದ ಪಾತ್ರ, ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಕೇಲಿ ಶ್ರೀ ಬಿಎಂ ಕಂಕನವಾಡಿ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಮಾನಸ ರೋಗ ಏವಂ ಮನೋವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ರಜಿ ಮುನ್ನಿಸಾ ಬೇಗಂ ಅವರು. ಮತ್ತೊಂದು ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವಣಧ್ವನಿ 90.4 ಎಫ್ಎಂ. ನಮಸ್ಕಾರ.
3: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
4: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
4: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
3: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ಮೊದಲು ಮೊದಲಿಗೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ 23 ಸೆಪ್ಟೆಂಬರ್ಂದು ನಾವು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದರ ಧ್ಯೇಯಘೋಷ ಆಯುರ್ವೇದ ಫಾರ್ ಎ ಹೆಲ್ದಿಯರ್ ಟುಮಾರೋ. ಸೊ ನಮ್ಮ ಮುಂದಿನ ಬದುಕಿಗೆ ಆಯುರ್ವೇದವನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಅದರ ಧ್ಯೇಯಘೋಷ ಆಗಿರುತ್ತೆ. ಆಯುರ್ವೇದದಲ್ಲಿ ಹೇಳುವಂಥ ದಿನಚರ್ಯ, ಋತುಚರ್ಯ ಹಾಗೂ ಅದರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಚಿಕಿತ್ಸಾ ಸೂತ್ರಗಳಿಗೆ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತ ಮುಂದಿನ ಪೀಳಿಗೆಗಳಿಗೆ ನಾವು ಈ ಕಾಯಿಲೆ ಬರೆದಿದ್ದಂಗೆ ನಾವು ತಡೆಗಟ್ಟಿಕೊಳ್ಬಹುದು. ಅದರ ಜೊತೆ ಸಾಕಷ್ಟು ಸಂಶೋಧನೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಒಂದು ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಒಳ್ಳೆಯ ಸಂಶೋಧನೆ ತೊಡ್ಕೊಂಡ್ರೆ ಅದರ ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗ್ತಾ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.
6: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 951351966. Geekona Success Strategy.
7: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: देखा, मुझे जानबूझ के अवॉइड कर रहे हैं।
1: ये रिश्ता क्या कहलाता है के प्रायोजक हैं कोका कोला
2: KLE Cancer Hospital Belagavi
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE Cancer Hospital ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ ಮೂಲ ಸೌಲಭ್ಯಗಳು
3: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099
3: inde beti needi KLE cancer hospital belagavi

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380560483.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಸಾಕಷ್ಟು ಸಂಶೋಧನೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಒಂದು ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಒಳ್ಳೆಯ ಸಂಶೋಧನೆ ತೊಡ್ಕೊಂಡ್ರೆ ಅದರ ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗ್ತಾ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ನಮಸ್ತೆ, ಐ ಆಮ್ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಆಫ್ ಕೇಲಿ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಬೆಳಗಾವಿ. ವಿಶಿಂಗ್ ಯು ಎ ವೆರಿ ಹ್ಯಾಪಿ 11th ನ್ಯಾಷನಲ್ ಆಯುರ್ವೇದ ಡೇ. ಆಸ್ ಯು ನೋ ದಟ್ 23rd ಸೆಪ್ಟೆಂಬರ್ ಇಸ್ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ಆಯುರ್ವೇದ ಡೇ ಸಿನ್ಸ್ ಲಾಸ್ಟ್ ಇಯರ್, ಅಂಡ್ ದಿಸ್ ಇಯರ್ ಆಲ್ಸೋ ಆನ್ 23rd ಆಫ್ ಸೆಪ್ಟೆಂಬರ್ ವಿ ಆರ್ ಸೆಲೆಬ್ರೇಟಿಂಗ್ ದ ನ್ಯಾಷನಲ್ ಆಯುರ್ವೇದ ಡೇ. ಆ್ಯಂಡ್ ದ ಥೀಮ್ ಫಾರ್ ದಿಸ್ ಇಯರ್ ಈಸ್ ಆಯುರ್ವೇದ ಫಾರ್ ಎ ಹೆಲ್ದಿ ಟುಮಾರೋ. ಆಯುರ್ವೇದ ಡೆಫಿನೆಟ್ಲಿ ಈಸ್ ನಾಟ್ ಎನ್ ವೆರಿ ಏನ್ಷಿಯಂಟ್ ಸೈನ್ಸ್, ಬಟ್ ಇಟ್ ಕ್ಯಾನ್ ಬಿ ವೆರಿ ಫ್ಯೂಚರಿಸ್ಟಿಕ್ ಆ್ಯಂಡ್ ಯೂಸ್ಫುಲ್ ಫಾರ್ ದ ಫ್ಯೂಚರ್ ಆಲ್ಸೋ. ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಬಿ ವೆರಿ ಎಫೆಕ್ಟಿವ್ ಫಾರ್ ಮ್ಯಾನೇಜ್, ನಾಟ್ ಓನ್ಲಿ ಮ್ಯಾನೇಜಿಂಗ್ ದ ವೇರಿಯಸ್ ಕಂಡೀಷನ್ಸ್ ಬಟ್ ಆಲ್ಸೋ ಫಾರ್ ಪ್ರಿವೆಂಟಿಂಗ್ ವೇರಿಯಸ್ ಟೈಪ್ಸ್ ಆಫ್ ಡಿಸಾರ್ಡರ್ಸ್, ಎಸ್ಪೆಷಲಿ ಬೈ ದ ಯೂಸೇಜ್ ಆಫ್ ಡಯಟ್, ಲೈಫ್ ಸ್ಟೈಲ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಇಟ್ ಕ್ಯಾನ್ ಬಿ ವೆರಿ ವೆರಿ ಫ್ಯೂಚರಿಸ್ಟಿಕ್. ಅಟ್ ದ ಸೇಮ್ ಟೈಮ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಕಮ್ ಔಟ್ ವಿತ್ ದ ರಿಸರ್ಚ್ ಅಂಡ್ ದ ಇನೋವೇಷನ್ಸ್ ಇನ್ ದ ಏರಿಯಾ ಆಫ್ ಆಯುರ್ವೇದ, ಸೋ ದಟ್ ಇಟ್ ಬಿಕಮ್ಸ್ ವೆರಿ ಆಪ್ಟ್ ಅಂಡ್ ವೆರಿ ರೆಲೆವೆಂಟ್ ಫಾರ್ ದ ಫ್ಯೂಚರ್. ಸೊ ಲೆಟ್ಸ್ ಆಲ್ ಜಾಯಿನ್ ಟುಗೆದರ್ ಅಂಡ್ ಮೇಕ್ ದಿಸ್ ಸೈನ್ಸ್ truly applicable for the future days, and wishing you a very happy National Ayurveda Day 2026.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಅಥವಾ 2237499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ. ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047ಕ್ಕೂ ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ. ಮೂರು ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ವಾರ್ತೆಗಳ ವಿವರ. ಯುವಜನರ ಪ್ರಯತ್ನಗಳ ಮೂಲಕ ಭಾರತ 2047ಕ್ಕೂ ಮುನ್ನವೇ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿರುವ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಷ್ಟ್ರ ಮತ್ತು ಸಮಾಜದ ಹಿತಕ್ಕಾಗಿ ಬಳಕೆಯಾದಾಗ ಮಾತ್ರ ಅರ್ಥಪೂರ್ಣವಾಗುತ್ತದೆ ಎಂದು ಹೇಳಿದರು. ಇಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ತಾಂತ್ರಿಕ ಪರಿವರ್ತನೆ ಪ್ರಗತಿಯಲ್ಲಿದೆ. ಇಂದಿನ ಅನೇಕ ಸವಾಲುಗಳಿಗೆ ಬಹುಶಿಸ್ತೀಯ ವಿಧಾನವೇ ಪರಿಹಾರವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸೇರಿದಂತೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಇತ್ತೀಚಿನ ತಿಂಗಳಲ್ಲಿ ದೇಶಾದ್ಯಂತ ವಿಶೇಷ ತೀವ್ರ ಪರಿಷ್ಕರಣೆ ಸೇರಿದಂತೆ ಅನೇಕ ಚುನಾವಣಾ ಸುಧಾರಣೆಗಳನ್ನು ಕೈಗೊಂಡಿರುವುದು ಸೇರಿದಂತೆ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡು ಸುಮಾರು 40 ಹೊಸ ಉಪಕ್ರಮಗಳನ್ನು ಜಾರಿಗೆ ತಂದಿರುವುದಾಗಿ ಆಯೋಗ ಮಾಹಿತಿ ನೀಡಿದೆ. ಯಾವುದೇ ಸಂಸ್ಥೆಯಲ್ಲಿನ ಚರ್ಚೆಗಳ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ವಿಭಿನ್ನ ದೃಷ್ಟಿಕೋನಗಳು ಸಹಜ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಡೆಯುವ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯ ಭಾಗವೇ ಇದಾಗಿದೆ ಎಂದು ಆಯೋಗ ಒತ್ತಿ ಹೇಳಿದೆ. ಚುನಾವಣಾ ವ್ಯವಸ್ಥೆ ಸುಧಾರಿಸಲು ಆಯೋಗಕ್ಕೆ ತಮ್ಮ ಸಲಹೆಗಳನ್ನು ನೀಡಲು ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೂ ಸಂಪೂರ್ಣ ಅಧಿಕಾರವಿದೆ. ಬಿಹಾರ, ಕೇರಳಂ, ತಮಿಳುನಾಡು, ಪುದುಚೇರಿ, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ಚುನಾವಣೆಗಳನ್ನು ಹಾಗೂ ಈ ಅವಧಿಯಲ್ಲಿ ಚುನಾವಣೆಗೆ ಸಂಬಂಧಿಸಿದ ಇತರ ಪ್ರಕ್ರಿಯೆಗಳನ್ನು ಆಯೋಗ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಸಿದೆ. ಆಯೋಗ ಹೊರಡಿಸುವ ಎಲ್ಲ ಅಧಿಕೃತ ಆದೇಶಗಳು, ನಿರ್ಧಾರಗಳು ಮತ್ತು ಆಡಳಿತಾತ್ಮಕ ನಿರ್ದೇಶನಗಳು ಸಂಪೂರ್ಣ ಕಾನೂನು ಮಾನ್ಯತೆಯನ್ನು ಹೊಂದಿರುತ್ತವೆ ಮತ್ತು ಸ್ಥಾಪಿತ ಶಾಸನಬದ್ದ ಕಾರ್ಯವಿಧಾನಗಳನ್ನು ಅನುಸರಿಸುತ್ತವೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಹ್ಯಾನ್ ಮತ್ತು ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೌಟ್ ಅವರು ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿದರು. ಈ ಮೂವರು ಸಚಿವರು ಬಾಹ್ಯಾಕಾಶ, ಇಂಧನ, ಕೃತಕ ಬುದ್ದಿಮತ್ತೆ ಹಾಗೂ ಸಂಸ್ಕೃತಿ ಮತ್ತು ಪರಂಪರೆಯಂತಹ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿನ ತ್ರಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾದ ಪರಿಸ್ಥಿತಿಯ ಕುರಿತಾಗಿಯೂ ಚರ್ಚಿಸಿದರು. ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳಲ್ಲಿ ತ್ರಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ವಿಸ್ತರಿಸಲು ಹಾಗೂ ಭಾರತ, ಫ್ರಾನ್ಸ್ ಮತ್ತು ಯುಎಇ ನಡುವೆ ಇರುವ ಬಲವಾದ ಮತ್ತು ಸ್ನೇಹಪರ ಸಂಬಂಧಗಳನ್ನು ಇನ್ನಷ್ಟು ವೃದ್ಧಿಸಲು ಈ ಮೂವರೂ ಸಚಿವರು ಒತ್ತು ನೀಡಿದರು. ಭಾರತೀಯ ರೈಲ್ವೆ ಸುರಕ್ಷತೆಯಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದ್ದು, ದಕ್ಷಿಣ ಮಧ್ಯ ರೈಲ್ವೆಯಲ್ಲಿ ಮೊದಲ ಬಾರಿಗೆ ಕವಚ್ 4.0 ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಅಳವಡಿಸಲಾಗಿದೆ. ಹೈದರಾಬಾದ್ ವಿಭಾಗದ ಮಲ್ಕಾಜ್ಗಿರಿ ಕಾಮಾರೆಡ್ಡಿ ಮಾರ್ಗದ 108 ಕಿಲೋಮೀಟರ್ಗಳಷ್ಟು ರೈಲು ಮಾರ್ಗದಲ್ಲಿ ಕವಚ್ 3.2 ಇಂದ ಕವಚ್ 4.0ಗೆ ಮೇಲ್ದರ್ಜೆಗೇರಿಸುವ ಕಾರ್ಯ ಪೂರ್ಣಗೊಂಡಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕವಚ್ ಸ್ವದೇಶಿ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ರಕ್ಷಣಾ ವ್ಯವಸ್ಥೆಯಾಗಿದ್ದು, ರೈಲುಗಳ ಸುರಕ್ಷಿತ ಸಂಚಾರಕ್ಕೆ ನೆರವಾಗುತ್ತದೆ. ನಿಗದಿತ ವೇಗ ಮಿತಿಯನ್ನು ಕಾಯ್ದುಕೊಳ್ಳಲು ಚಾಲಕರಿಗೆ ಸಹಾಯ ಮಾಡುವ ಈ ವ್ಯವಸ್ಥೆ ಅಗತ್ಯವಿದ್ದಲ್ಲಿ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಸಿಗ್ನಲ್ ಉಲ್ಲಂಘನೆ, ಅತಿಯಾದ ವೇಗ ಹಾಗೂ ರೈಲುಗಳ ನಡುವೆ ಸಂಭವಿಸಬಹುದಾದ ಡಿಕ್ಕಿಯ ಅಪಾಯವನ್ನು ಕಡಿಮೆ ಮಾಡಲು ಇದು ನೆರವಾಗಲಿದೆ. ಅಪಾಯದ ಸಂದರ್ಭಗಳಲ್ಲಿ ಹಾಗೂ ಪ್ರತಿಕೂಲ ಹವಾಮಾನದಲ್ಲಿಯೂ ಸುರಕ್ಷಿತ ರೈಲು

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ವಿವಿಧ ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೆ ಏರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯಳಿದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಇಂದು ನವದೆಹಲಿಯಲ್ಲಿ ಆಸ್ಟ್ರೇಲಿಯಾದ ಹವಾಮಾನ ಬದಲಾವಣೆ ಮತ್ತು ಇಂಧನ ಸಚಿವ ಹಾಗೂ COP31 ಸಮ್ಮೇಳನದ ಅಧ್ಯಕ್ಷ ಕ್ರಿಸ್ ಬೋವೆನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಫಿಜಿಯಲ್ಲಿ ನಡೆಯಲಿರುವ ಪ್ರಿಕಾಪ್ ಮತ್ತು ಟರ್ಕಿಯಲ್ಲಿ ನಡೆಯಲಿರುವ COP31 ಸಮ್ಮೇಳನಗಳ ಪ್ರಮುಖ ಕಾರ್ಯಸೂಚಿಗಳ ಕುರಿತು ತಾವು ಚರ್ಚಿಸಿರುವುದಾಗಿ ಸಚಿವ ಭೂಪೇಂದ್ರ ಯಾದವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. COP31 ಸಮ್ಮೇಳನದ ಅಧ್ಯಕ್ಷರಾಗಿ ಆಸ್ಟ್ರೇಲಿಯಾ ನಿರ್ವಹಿಸುತ್ತಿರುವ ಪಾತ್ರಕ್ಕೆ ಬೆಂಬಲ ನೀಡುವ, ಪಾಲುದಾರನಾಗಿ ಮುಂದುವರಿಯುವ ಭಾರತದ ಬದ್ಧತೆಯನ್ನು ಸಚಿವರು ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಂದು ವೇಟ್ಲಿಫ್ಟಿಂಗ್, ಸಾಫ್ಟ್ ಟೆನಿಸ್ ಹಾಗೂ ಶೂಟಿಂಗ್ನಲ್ಲಿ ಹಲವು ಪದಕಗಳನ್ನು ಗೆದ್ದಿದೆ. ಮಹಿಳೆಯರ ಸ್ಕೀಟ್ ಶೂಟಿಂಗ್ ತಂಡದಲ್ಲಿ ರೈಸಾ ದಿಲಾನ್, ಮಹೇಶ್ವರಿ ಚೌಹಾಣ್ ಮತ್ತು ಪರಿನಾಜ್ ದಲಿವಾಲ್ 331 ಅಂಕಗಳೊಂದಿಗೆ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ತಂಡದ ಆನಂದ್ಜೀತ್ ಸಿಂಗ್ ನರೂಕ, ಮೈರಾಜ್ ಅಹಮದ್ ಖಾನ್ ಮತ್ತು ಭೌತೇಜ್ ಸಿಂಗ್ ಗಿಲ್ 346 ಅಂಕಗಳೊಂದಿಗೆ ಕಂಚಿನ ಪದಕ ಪಡೆದಿದ್ದಾರೆ. ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 kg ವೇಟ್ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಇದು ಮೀರಾಬಾಯಿ ಚಾನು ಅವರ ಮೊದಲ ಪದಕವಾಗಿದೆ. ಸಾಫ್ಟ್ ಟೆನಿಸ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಜಪಾನ್ನ ಟಕೂಯ ಕುರುಸಾಕಾ ವಿರುದ್ದ 2-4 ಅಂತರದಲ್ಲಿ ಸೋತ ಜೈಮೀನಾ ಕಂಚಿನ ಪದಕ ಗೆದ್ದಿದ್ದಾರೆ. ಇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಸಾಫ್ಟ್ ಟೆನಿಸ್ನಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಪದಕವಾಗಿದೆ. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಸೇರಿದಂತೆ ಹಲವು ಗಣ್ಯರು ಶುಭಾಶಯ ಕೋರಿದ್ದಾರೆ. ಜಪಾನ್ನ ಐಚಿಯಲ್ಲಿ ಇಂದು ನಡೆದ ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ಸೆಮಿಫೈನಲ್ ಪಂದ್ಯದಲ್ಲಿ ಚೀನಾ ವಿರುದ್ದ 3-1 ಅಂತರದಲ್ಲಿ ಸೋಲನುಭವಿಸಿದ ಭಾರತದ ಪುರುಷರ ತಂಡ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟುಕೊಂಡಿತು. ಆರಂಭಿಕ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಅವರು ಶಿಯುಕಿ ವಿರುದ್ದ 21-16, 21-18 ಅಂತರದಲ್ಲಿ ಸೋತರು. ನಂತರ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಹಾಲಿ ವಿಶ್ವ ಚಾಂಪಿಯನ್ಗಳಾದ ಲಿಯಾಂಗ್ ವೈಕೆಂಗ್ ಮತ್ತು ವಾಂಗ್ಚಾಂಗ್ ವಿರುದ್ದ 21-11, 22-20 ಅಂತರದಲ್ಲಿ ಗೆಲುವು ಸಾಧಿಸಿ ಪಂದ್ಯದ ಸಮಬಲಕ್ಕೆ ಕಾರಣರಾದರು. ನಂತರ ಆಯುಷ್ ಶೆಟ್ಟಿ ಲೀ ಶೆಫಿಂಗ್ ವಿರುದ್ದ 21-19, 21-13 ಅಂತರದಲ್ಲಿ ಸೋತರು. ನಾಲ್ಕನೇ ಪಂದ್ಯದಲ್ಲಿ ಹರಿಹನ್ ಅಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಚೀನಾದ ಹಿಜಿ ಟಿಂಗ್ ಮತ್ತು ಲಿಯುಯಿ ವಿರುದ್ದ 21-16, 17, 21, 21-9 ಅಂತರದಲ್ಲಿ ಪರಾಭವಗೊಂಡರು. ಈ ಕಂಚಿನ ಪದಕದೊಂದಿಗೆ ಭಾರತದ ಒಟ್ಟು ಪದಕಗಳ ಸಂಖ್ಯೆ 12 ಏರಿಕೆಯಾಗಿದೆ. ಇದರಲ್ಲಿ 1 ಚಿನ್ನ, 5 ಬೆಳ್ಳಿ ಮತ್ತು 6 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವಜನರ ಪ್ರಯತ್ನದಿಂದ 2047 ಮುನ್ನ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ, ರಾಷ್ಟಪತಿ ದ್ರೌಪದಿ ಮುರ್ಮು ವಿಶ್ವಾಸ. ಮತದಾರರ ಪಟ್ಟಿ ಪರಿಷ್ಕರಣೆ ಸೇರಿ ಹಲವು ಅಂಶಗಳ ಕುರಿತು ಸರ್ವಾನುಮತದ ನಿರ್ಧಾರ, ಕೇಂದ್ರ ಚುನಾವಣಾ ಆಯೋಗ. ನ್ಯೂಯಾರ್ಕ್ನಲ್ಲಿ ಭಾರತ, ಯುಎಇ, ಫ್ರಾನ್ಸ್ ತ್ರಿಪಕ್ಷೀಯ ಸಭೆ, 3 ದೇಶಗಳ ವಿದೇಶಾಂಗ ಸಚಿವರು ಭಾಗಿ. ಭಾರತೀಯ ರೈಲ್ವೆಯಿಂದ ಕವಚ್ 4.0 ಯಶಸ್ವಿ ಅಳವಡಿಕೆ. ಏಷ್ಯನ್ ಗೇಮ್ಸ್ ಬ್ಯಾಡ್ಮಿಂಟನ್, ಭಾರತದ ಪುರುಷರ ತಂಡಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ

0: is Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-1966 Geekona Success Strategy.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಪ್ರಿನ್ಸಿಪಲ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ಕೆಎಲ್ಇ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಶಾಪುರ್ ಬೆಳಗಾವಿ. ಮೊದಲು ಮೊದಲಿಗೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ 23ನೇ ಸೆಪ್ಟೆಂಬರ್ ನಾವು ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದರ ಧ್ಯೇಯಘೋಷ ಆಯುರ್ವೇದ ಫಾರ್ ಎ ಹೆಲ್ದಿಯರ್ ಟುಮಾರೋ. ಸೊ ನಮ್ಮ ಮುಂದಿನ ಬದುಕಿಗೆ ಆಯುರ್ವೇದವನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ಅದರ ಧ್ಯೇಯಘೋಷ ಆಗಿರುತ್ತೆ. ಆಯುರ್ವೇದದಲ್ಲಿ ಹೇಳುವಂಥ ದಿನಚರ್ಯ, ಋತುಚರ್ಯ ಹಾಗೂ ಅದರ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಚಿಕಿತ್ಸಾ ಸೂತ್ರಗಳಿಗೆ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತ ಮುಂದಿನ ಪೀಳಿಗೆಗಳಿಗೆ ನಾವು ಈ ಕಾಯಿಲೆ ಬರೆದಿದ್ದಂಗೆ ನಾವು ತಡೆಗಟ್ಟಿಕೊಳ್ಬಹುದು. ಅದರ ಜೊತೆ ಸಾಕಷ್ಟು ಸಂಶೋಧನೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ. ಈ ಒಂದು ನಮ್ಮ ಆಯುರ್ವೇದ ಶಾಸ್ತ್ರಕ್ಕೆ ಒಳ್ಳೆಯ ಸಂಶೋಧನೆ ತೊಡ್ಕೊಂಡ್ರೆ ಅದರ ಮುಂದಿನ ಪೀಳಿಗೆಗೂ ಕೂಡ ಉಪಯೋಗ ಆಗ್ತಾ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ.
1: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400 ಪ್ಲಸ್ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380564.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.
3: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ಐಸಿಎಆರ್ ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831-244-444 extension 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚಿಯಾ ಸೀಡ್ಸ್, ಚಿಯಾ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರಿಮಠ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ವಿಷಯ ಚಿಯಾ ಸೀಡ್ಸ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಇದು ಚಿಯಾ ಬೀಜ ಒಂದು ಪೌಷ್ಟಿಕವಾದಂತ ಬೆಳೆ, ಮತ್ತೆ ಇದನ್ನ ಎಣ್ಣೆ ಬೀಜಕ್ಕೆ ನಾವು ಸೇರಿಸಲಾಗಿದೆ. ಈ ಬೆಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳಿನೂ ಸಹಿತ ನಾವು ಕರೀಲಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಲ್ಯಾಮೇಸಿಯೇ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಬೆಳೆ. ಇದು ಸಸ್ಯ ಶಾಸ್ತ್ರದ ಅನ್ವಯ ಪ್ರಕಾರ ಇದನ್ನ ಸಾಲ್ವಿಯಾ ಹಿಸ್ಪಾನಿಕಾ ಅಂತೇಳಿನೂ ನಾವು ಕರಿತೀವಿ. ಇದನ್ನು ಇದು ಪುರಾತನ ಬೆಳೆಯಾಗಿದ್ದು ಇದು ಮೆಕ್ಸಿಕೋ, ದಕ್ಷಿಣ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾ ಹಾಗೂ ಇದರ ಉಗಮ ಸ್ಥಾನವಾಗಿದೆ. ಇದು ದಕ್ಷಿಣ ಅಮೆರಿಕಾ, ಪಶ್ಚಿಮ ಮೆಕ್ಸಿಕೋ ಹಾಗೂ ಪಾಶ್ಚಾತ್ಯ ಸಂಯುಕ್ತ ಸಂಸ್ಥಾನಗಳು ಸೇರಿದಂತೆ ಪ್ರಪಂಚದ ಇತರ ದೇಶಗಳಲ್ಲಿ ಆಹಾರ ಬೆಳೆಯಾಗಿ ಬೆಳೆಯಲಾಗ್ತದೆ ಸರ್. ಅದನ್ನು ಇದು ಇತ್ತೀಚಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಭಾಳಷ್ಟು ಒಂದು ಇದಕ್ಕೆ ಡಿಮಾಂಡ್ ಬಂದಿತ್ತು ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಏನಾಗಿದೆ ಸರ್, ಮೈಸೂರಲ್ಲಿ ಸುಮಾರು 2014 ಅಲ್ಲಿ CFTRI ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅದಕ್ಕೆ CFTRI ಅಂತ ಹೇಳ್ತೀವಿ. ಆ ಸಂಸ್ಥಾದವ್ರು ಏನು ಮಾಡಿದ್ರು, ಮೊಟ್ಟ ಮೊದಲು 2014 ಒಂದು ಪರಿಚಯ ಮಾಡೋ ಸಲುವಾಗಿ ಈ ಬೆಳೆನ ಆ ಭಾಗದಲ್ಲಿ ರೈತರಿಗೆ ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರದಲ್ಲಿ ಕೊಟ್ಟಿದ್ರು. ತದನಂತರ ಈಗ ಅಲ್ಲಿ ಸುಮಾರು 1,000-2,000 ಎಕರೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಲ್ಲಿ ಅಷ್ಟೇ ಅಲ್ಲ ಸರ್, ಇದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆದಾಯ ತರುವಂತ ಬೆಳೆ ಅಂತೇಳಿ ರೈತರಿಗೆ ಗಮನಕ್ಕೆ ಬಂತು. ಮೊದಲಿನ ಬೆಳೀತತಿಲ್ಲೋ ಅಂತ ನೋಡಿದ ತಕ್ಷಣ ರೈತರಿಗೆ ಏನಾಯ್ತು, ಬಹಳಷ್ಟು ಬೆಳೆ ಚೆನ್ನಾಗಿ ಬಂತು. ಆಮೇಲೆ ಇದನ್ನ ಮಾರ್ಕೆಟ್ ರೇಟು ಸಹಿತ ಬಹಳಷ್ಟು ಹೆಚ್ಚಿಗೆ ಇರೋದ್ರಿಂದ ಇತ್ತೀಚಲಾಗಿ ಎಲ್ಲ ರೈತರು ಅಲ್ಲಿ ಬೆಳೀತಾ ಇದ್ದಾರೆ ಮೈಸೂರು ಭಾಗದಲ್ಲಿ. ಆಮೇಲೆ ಈಗ ಸದ್ಯಕ್ಕೆ ಏನು ನೋಡಿದಾಗ ಬೀದರು, ಗುಲ್ಬರ್ಗ, ಆಮೇಲೆ ನಮ್ಮ ಬೆಳಗಾವಿ ಧಾರವಾಡ, ಬಾಗಲಕೋಟೆ ಭಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಜನ ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರು ಹಿಂಜರಿಕೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಮಾರ್ಕೆಟಿಂಗ್ ಎಲ್ಲಿ ತೋತಾರೆ ಏನಂತ ಹೇಳಿದಷ್ಟು ಒಂದು ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ರೈತರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಥರದ್ದೊಂದು ಬಹಳಷ್ಟು ಪೌಷ್ಟಿಕ ಬೆಳೆ ಇರೋದ್ರಿಂದ ಇದನ್ನು ಒಂದು ನಾವು ಇದಕ್ಕೆ ಎಂಥ ಆಹಾರ ಕರಿತೀವಿ ಅಂತ ಹೇಳಿದ್ರೆ ಒಂದು ಸೂಪರ್ ಫುಡ್ ಅಂತ ಹೇಳ್ತೀವಿ ಸರ್ ಅದನ್ನು.
0: ಎಸ್,
1: ಹಂಗಾಗಿ ರೈತರು ಯಾವುದೇ ಅಂಜಿಕಿಲ್ದೇನೆ ಈ ಬೆಳೆಯನ್ನ ಬೆಳಿಬಹುದು.
0: ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇದರ ಒಂದು ಪೌಷ್ಟಿಕ ಗುಣಗಳು ಬಹಳಷ್ಟಿವೆ ಅಂತ, ಅದ್ರ ಬಗ್ಗೆನೆ ಒಂದು ಪ್ರಶ್ನೆ, ಚಿಯಾ ಬೀಜದ ಪೌಷ್ಟಿಕ ಗುಣಗಳು ಯಾವುವು?
1: ಸರ್, ಇದರಲ್ಲಿ ಚಿಯಾ ಬೀಜದಲ್ಲಿ ದೇಹದ ಒಂದು ಪೋಷಕಾಂಶ ಅಗತ್ಯವಾಗಿ ವಿಟಾಮಿನ್ಗಳು ಅಧಿಕವಾಗಿದ್ದು ಇದರಲ್ಲಿ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು, ಕ್ಯಾಲ್ಸಿಯಮ್ಮು, ಮ್ಯಾಂಗನೀಸು, ಮ್ಯಾಗ್ನೀಸಿಯಮ್ಮು ಮತ್ತು ರಂಜಕ ಖನಿಜಗಳು ಹಾಗೂ ಇನ್ನಿತರ ಬಹಳಷ್ಟು ಇದರಲ್ಲಿ ಇದೆ. ಇದರಲ್ಲಿ ನಾವು ಹೆಚ್ಚಾಗಿ ನೋಡಬೇಕಾದ್ರೆ ಒಂದು ಆಹಾರ ಧಾನ್ಯದಾಗ ನಾವು ಭತ್ತಕ್ಕೆ ಮತ್ತು ಗೋಧಿಗೆ ಅದರ ಹೋಲಿಸಿ ನೋಡಿದಾಗ ಈ ಚಿಯಾದಲ್ಲಿ ಬಹಳಷ್ಟು ಖನಿಜಾಂಶಗಳು ಬಹಳಷ್ಟು ಇದೆ ಸರ್. ಆಮೇಲೆ ಯಥೇಚ್ಛವಾಗಿ ಇದರಲ್ಲಿ ಒಂದು ಒಮೆಗಾ 3 ಅಂತಿದೆ. ಇದು ಎಲ್ಲಿ ಯಾರಿಗೆ ನಾನ್ ವೆಜಿಟೇರಿಯನ್ ಯಾರು ತಿಂತಿರ್ತಾರೆ ಅವ್ರಿಗೆ ಮಾತ್ರ, ಅಂದ್ರೆ ಮೀನು ತಿನ್ನೋರಿಗೆ ಸಿಗ್ತದೆ ಇದು, ನಮ್ಮ ವೆಜಿಟೇರಿಯನ್ ಸಸ್ಯಾಹಾರಿ ತಿನ್ನೋರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಚಿಯಾ ಬೀಜಕ್ಕೆ ಬಹಳಷ್ಟು ಈಗ ಸಸ್ಯಾಹಾರಿಗಳು ಬಹಳಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಬೆಳೆಯನ್ನು. ಹಾಗಾಗಿ ಈ ಒಮೆಗಾ ಎದಕ್ಕೂ ಹೆಲ್ಪ್ ಆಗ್ತದಂದ್ರೆ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಆಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮ್ಯಾಗ್ನೀಸಿಯಮ್ಮು ಖನಿಜಾಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕಾಲು ಹರಿಯೋದು ಆಗಲಿ ಅಥವಾ ಹೃದಯ ಕಾಯಿಲೆ ಇದ್ದವರು, ಶುಗರ್ ಪೇಷಂಟ್ ಇದ್ದಾರೆ, ಒಂದು BP ಪೇಷಂಟ್ಗೆ, ಇದೆಲ್ಲದಕ್ಕೂ ಬಹಳಷ್ಟು ಒಂದು ಪೌಷ್ಟಿಕ ಭರಿತ ಆಹಾರ ಅಂತ ಹೇಳ್ಬೋದು. ಇದನ್ನು ಹೆಂಗೆ ತೊಗೋಬೇಕಂತ ಹೇಳಿದ್ರೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಈಗ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ಕುಸ್ತಿ ಪಟುಗಳು, ಇದನ್ನೇನು ರಾತ್ರಿ ಹೊತ್ತು ಏನು ಮಾಡೋದು, ಒಂದು ಚಮಚೆ ನೀರಲ್ಲಿ ಒಂದು ಚಿಯಾ ಬೀಜನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಿದ್ದೆ ಆದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೆಲಸ ಮಾಡುತ್ತೆ, ಆಮೇಲೆ BP ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಹೊರಗೆ ಹಾಕುತ್ತೆ, ಆಮೇಲೆ ನಾವು ಏನಾದರೂ ತಿಂದಿದ್ರೆ ಎಣ್ಣೆ ಪದಾರ್ಥಗಳನ್ನು ಅದನ್ನು ಸಹಿತ ಹೊರಗೆ ಹಾಕಿ ಸಣ್ಣಗಾಗಲಿಕ್ಕೆ ಅಂದರೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಜನ ಇವತ್ತು ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ ಸೌಂದರ್ಯವರ್ಧಕದಲ್ಲಿಯೂ ಸಹಿತ ಇದನ್ನು ನಾವು ಬಳಸ್ಬೋದಾಗಿದೆ. ಹೆಣ್ಮಕ್ಳು ಈಗ ಸೌಂದರ್ಯವರ್ಧಕದಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿ ಇದಕ್ಕೆ ಹೋಗಿ. ಇದನ್ನು ನಾವು ಏನು ಮಾಡೋದು, ಚಿಯಾವನ್ನು ಸ್ವಲ್ಪ ಹಾಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ಅಲ್ಲಿ ಪೇಸ್ ಮೇಲೆ ಹಾಕೊಂಡ್ಬಿಟ್ರೆ ಅದನ್ನು ಅಲ್ಲಿ ಚಿಯಾದ್ದು ಏನು ಪೌಷ್ಟಿಕಾಂಶಗಳು ಸ್ಕಿನ್ನಲ್ಲಿ ಹೋಗಿಬಿಟ್ಟು ಸೌಂದರ್ಯ ಸಹಿತ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ ಸರ್. ಹಾಗಾಗಿ ಇದಕ್ಕೆ ಬಹಳಷ್ಟು ಔಷಧ ಗುಣಗಳು ಬಹಳಷ್ಟು ಇದೆ.
0: ಅಂತಹ ಸಂದರ್ಭದಲ್ಲಿ ಚಿಯಾ ಬೆಳೆಯುವ ವಿಧಾನ, ಮೊದಲನೇದಾಗಿ ಸೂಕ್ತ ಕಾಲ ಮತ್ತು ಮಣ್ಣು, ಅದರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಇದು ಸೂಕ್ತ ಕಾಲ ಅಂತ ಹೇಳಿದ್ರೆ ಇದಕ್ಕೆ ಒಂದೇದ್ದು ಎಲ್ಲ ಸೀಸನ್ನಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಇದನ್ನು ನಾವು ಬೆಳಿಬೋದು. ಆದರೆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೆಳೆಯುವ ಹೊತ್ತಿನಾಗ ಅಂದರೆ ನಮ್ಮಲ್ಲಿ ಕೃಷಿ 3 ಸೀಸನ್ಗಳು ಬರ್ತವೆ ಸರ್. ಒಂದು ಖರೀಫ್ ಅಂತ ಹೇಳ್ತೀವಿ, ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಅಂತ ಬರ್ತವೆ. ಬಟ್ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆಯು ಜಾಸ್ತಿ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಹಿಂಗಾರು ಏರಿಯಾದಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿವರೆಗೂ ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ. ಅಂದರೆ ಯಾವುದೇ ಮಣ್ಣಿನಲ್ಲಿ ಸಹಿತ ಬೆಳಿಬೋದು ನಾವು, ಇದಕ್ಕೆ ಇಂಥದ್ದೇ ಮಣ್ಣು ಬೇಕಂತೇನಿಲ್ಲ. ಆದರೆ ರೈತರಿಗೆ ಏನಕ್ಕೆ ಪ್ರಶ್ನೆ ಬರ್ತದಂತ ಹೇಳಿದ್ರೆ ಇದಕ್ಕೆ ಗೊಬ್ಬರ ಬೇಕೇನು ಕೇಳ್ತಾರೆ. ಸೊ ಗೊಬ್ಬರ ಬಹಳಷ್ಟು ಕಡಿಮೆ ಆಗ್ತದೆ. ಗೊಬ್ಬರ ಎಂಥ ಗೊಬ್ಬರಪ್ಪ ಅಂತ ಹೇಳಿದ್ರೆ ಈ ತಿಪ್ಪಿ ಗೊಬ್ಬರ ಅಂತ ಹೇಳ್ತೀವಿ, ಅಂದರೆ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಅದ್ರ ಮೇಲೆ ಇದು ಬಂದ್ಬಿಡ್ತದೆ. ಅಂದರೆ ಇದು ಹೆಚ್ಚಾಗಿ ಆರ್ಗ್ಯಾನಿಕ್ದಾಗ ಬೆಳೆದ್ರಂತೂ ಇನ್ನೂ ಚಲೋ. ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾದ್ರೆ ಇನ್ನೂ, ಯಾಕೆಂದರೆ ಬೇರೆ ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಇಲ್ಲದೇ ಈ ಬೆಳೆಯನ್ನು ನಾವು ಎಲ್ಲ ಕಾಲದಲ್ಲಿನೂ ಮತ್ತು ಎಲ್ಲ ಮಣ್ಣಿನಲ್ಲೂ ಇದು ಬೆಳೆಯಬಹುದಂತ ಒಂದು ಚಿಯಾ ಬೆಳೆ.
0: ಸ್ನೇಹಿತರೆ, ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಬೀಜ, ಚಿಯಾ ಸೀಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸೂಕ್ತ ಕಾಲ ಮಣ್ಣಿನ ಬಗ್ಗೆ ಮಾತನಾಡಿದ್ವಿ, ತಳಿಗಳು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ತಳಿಗಳು ಯಾವಿದಾವೆ ಅಂತ ಹೇಳಿ. ಈಗ ಇತ್ತೀಚಿಗೆ ನಾವು ಅಭ್ಯಾಸ ಮಾಡಿದಂಗೆ ಕಳೆದ ಒಂದು 10 ವರ್ಷದಿಂದ ಸಹಿತ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಅಂಥ ಯಾವುದೇ ಅಂದರೆ ಇದನ್ನು ಇಂಪ್ರೂವ್ಡ್ ತಳಿಗಳು ಅಂತ ಯಾವಿಲ್ಲ. ಈ CFTRI ಮಾಡಿದಂಥ ತಳಿಗಳು, ಮೆಕ್ಸಿಕೋದಿಂದ ಬಂದಂಥ ತಳಿಗಳು, ಬಿಳಿ ಮತ್ತು ಕರಿ ಚಿಯಾ ಬೀಜಗಳು ಅಂತ ಹೇಳ್ತೀವಿ, ಅದನ್ನೇ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಾವು ಸುಮಾರು 100 ಜನ ರೈತರಿಗೆ ಬೀಜಗಳನ್ನು ಕೊಡಲಾಗಿತ್ತು. ಅವರ ಒಂದು ಅಭಿಪ್ರಾಯ ಪ್ರಕಾರ ಈ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎರಡೇ ತಳಿಗಳು ಇರು, ಬಿಳಿ ಮತ್ತು ಕರಿ ತಳಿಗಳು.
0: ಭೂಮಿ ಸಿದ್ಧತೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ಹಾಂ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ರೈತರು ಯೂಸ್ವಲಿ ಎಲ್ಲನೂ ಭೂಮಿಯನ್ನು ಹದವಾಗಿ ಮಾಡಿಕೊಂಡು ರೆಂಟಿ ಸಾಲ 2 ಸಾಲ ಪೂರ್ತಿ ಸಾಲಗಳನ್ನು ಬಿಟ್ಟು ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ರೈತರು ಚೆನ್ನಾಗಿ ಒಂದು ಹದ ಮಾಡಿಕೊಂಡು, ರೈತರಿಗೆ ಇದು ಮಾಹಿತಿ ಇರ್ತದೆ ಸರ್ ಎಲ್ಲನೂ ಹೆಂಗೆ ಭೂಮಿ ಸಿದ್ಧತೆ ಮಾಡ್ಬೇಕು ಅನ್ನೋದು. ಆ ಪ್ರಕಾರ ಅವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು 2 ಪೂಟಿಗೆ ಸಾಲಿನ ಬಿಟ್ಟು ಅದರಲ್ಲಿ ಬೀಜಗಳನ್ನು ಹಾಕಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕು ರೈತರು ಅಂತ ಹೇಳಿದ್ರೆ ಬೇರೆ ಬೀಜಗಳನ್ನು ಬಿತ್ತುವಂಗೆ ಈ ಬೀಜಗಳನ್ನ ಕೆಳಗೆ ಹೋಗುತ್ತೆ ಅಂದರೆ ಭಾಳಷ್ಟು ಕೆಳಗಡೆ ಇಳಿತು ಅಂದರೆ ಈ ಬೀಜ ಹುಟ್ಟಲ್ಲ. ಆವಾಗ ರೈತರಿಗೆ ಏನು ಅನಿಸ್ತದೆ ಬೀಜ ಸರಿ ಇಲ್ಲ ಅಂತ. ಅದಕ್ಕೆ ರೈತರು ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೀಜಗಳನ್ನು ಬಿತ್ತುಕಿತ್ತ ಪೂರ್ವದಲ್ಲಿ ಮೇಲೇ ಬೀಳಬೇಕು ಬೀಜ, 1 ಸೆಂಟಿಮೀಟರ್ ಒಳಗನೆ, 1/2 ಸೆಂಟಿಮೀಟರ್ ಬಿದ್ದರೂ ಭಾಳ ಒಳ್ಳೆಯದು, ಅಷ್ಟು ಮೇಲೆ ಬೀಜ ಬೀಳಬೇಕು. ಅದು ಹೆಂಗೆ ಬೀಳಬೇಕು ಅಂತ ಹೇಳಿದ್ರೆ ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಟ್ರ್ಯಾಕ್ಟ್ರು ಅಥವಾ ಎತ್ತುಗಳೇ ಬಿತ್ತದೇ ಒಂದು 2 ಲೀಟ್ರ್ ಬಾಟ್ಲಿಯನ್ನು ತೆಗೆದುಕೊಂಡು ಮೇಲೆ ಕಟ್ ಮಾಡಿ ಅಲ್ಲಿ ಏನು ಮಾಡಬೇಕು ಕೆಳಗಡೆ ತೂತ ತೆಗಿಬೇಕು ಡಬ್ಬನಲ್ಲೇ, ಆಮೇಲೆ 10 ಕೆಜಿ ಉಸುಕು, ಸಣ್ಣ ಉಸುಕು, ಆಮೇಲೆ 1 ಕೆಜಿ ಚಿಯಾ ಬೀಜ ನಾವು ಕೊಟ್ಟಂಥ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಟ್ಲಿಯಲ್ಲಿ ತೆಗೆದುಕೊಂಡು ಆ ಸಾಲೇನು ಬಿಟ್ಟಿರ್ತಾರೆ ಸಾಲಿನಲ್ಲಿ ರಂಗೋಲಿ ಬಿಟ್ಟಂಗೆ ಬಿಟ್ಕೋತ ಹೋಗ್ಬೇಕು, ಮೇಲೆ ಬೀಳಬೇಕು. ಇದೇ ಒಂದೇ ಕಂಡೀಷನ್. ಇದನ್ನು ಯಾರು ರೈತರು ಪಕ್ಕ ಮಾಡ್ತಾರೋ 4-5 ದಿವಸದಲ್ಲಿ ಬೀಜಗಳು ಜರ್ಮಿನೇಷನ್ ಆಗ್ತವೆ, ಆಮೇಲೆ ಬಹಳಷ್ಟು ಎಲ್ಲ ಬೀಜಗಳು ಹುಟ್ಟುತ್ತವೆ. ಅವತ್ತು ಹುಟ್ಟಿದ ನಂತರ ಏನು ಮಾಡಬೇಕು ರೈತರು ಸುಮಾರು 1-15-20 ದಿವಸ ಆದ ಕೂಡಲೇ ಎಲ್ಲಿ ದಟ್ಟವಾಗಿ ಬಿತ್ತಿರ್ತದೋ ಅಲ್ಲಿ ಸಸಿಗಳನ್ನು ಕಿತ್ತು ಬೇರೆ ಕಡೆ ಹಚ್ಚುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ 1/2 ಎಕರೆ ಮತ್ತು 1 ಎಕರೆ ಆಗ್ತದೆ ಅವ್ರಿಗೆ. ಹಿಂಗೆ ಇದನ್ನು ಬಿತ್ತು ವಿಧಾನ ಈ ಥರ ಮಾಡಿದರೆ ಬಹಳ ಒಳ್ಳೆಯದು.
0: ರಸಗೊಬ್ಬರಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ
1: ಸರ್? ಇಲ್ಲಿ ರಸಗೊಬ್ಬರಗಳಂತ ಹೇಳಿದ್ರೆ ನಾವು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಮಾಡೋದು ಒಳ್ಳೇದಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು ರೈತರು ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಸುಮಾರು 8-10 ಟನ್ ಚೆನ್ನಾಗಿ ಕಳ್ತಿದ್ದಿರ್ಬೇಕು, ಕೊಳ್ತಿದ್ದಲ್ಲ, ಕಳ್ತಿದ್ದು ಚೆನ್ನಾಗಿರುವಂಥ ಡಿಕಂಪೋಸ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರನ 1 ಎಕರೆಗೆ ಸುಮಾರು 8-10 ಟನ್ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಈ ಬೀಜ ನಾವು ಏನು ಕೊಟ್ಟಿರ್ತೀವಲ್ಲ ಅದನ್ನು ಬಿತ್ಕೋತಿದ್ರೆ ಭಾಳ ಒಳ್ಳೆ ಸರ್. ಇದಕ್ಕೇನು ಅಂಥ ಬೇರೆ ಯಾವುದೇ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ, ಯಾಕಂದರೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಗೆ ಯಾವುದೇ ರಾಸಾಯನಿಕ ಅಂಶವಾಗಲಿ ಅಥವಾ ರಾಸಾಯನಿಕ ಪೆಸ್ಟಿಸೈಡ್ ಆಗಲಿ ನಾವು ಯೂಸ್ ಮಾಡಲಿಕ್ಕೆ ರೈತರಿಗೆ ಹೇಳಲ್ಲ. ಹಾಗಾಗಿ ರೈತರು ಅಗದಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದೊಂದು ಬೆಳೆ ಅಂತ ಹೇಳ್ಬೋದು ನಾವು.
0: ಸ್ನೇಹಿತರೆ, ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸಸ್ಯ ತೆಳು ಮಾಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಈಗಾಗಲೇ ನಾ ಹೇಳಿದಂಗೆ ಈ ಬೀಜಗಳು ಬಹಳಷ್ಟು ಚಿಕ್ಕದಿರೋದ್ರಿಂದ ನಾವು ಕೊಟ್ಟಂಥ ಬೀಜ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದ್ದು ಅಂತ ಹೇಳಿದ್ರೆ ಸುಮಾರು ದಟ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗಿಬಿಟ್ಟು ಒಂದು ಆಹಾರದಲ್ಲಿ ಕಾಂಪಿಟೇಷನ್ ಆಗ್ತದೆ. ಓಕೆ ಓಕೆ, ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ತಿಳು ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ರೈತರಿಗೆ ಸಾಮಾನ್ಯವಾಗಿ ಅದನ್ನು ಮಾಡ್ತಿರ್ತಾರೆ ಯೂಸ್ವಲಿ. ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೇಣಿಗೆ ಒಂದು ಅಥವಾ ಚೋಟಿಗೆ ಒಂದು ಗಿಡ ಇಡುವಂಗೆ ಉಳ್ಕಿದ ಬೀಜಗಳನ್ನ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚಿದ್ದೆ. ಆದರೆ ಒಂದು ಸಮನಾದ ನಮ್ಗೆ 1 ಎಕರೆಗೆ ಎಷ್ಟು ಬೆಳೆ ಬೇಕು ಅಥವಾ ಎಷ್ಟು ಸಸಿಗಳು ಬೇಕು ಅಷ್ಟು ಕುಂದು ಕುತ್ತಂಗೆ ಆಗ್ತದೆ ಸರ್. ಇದೇ ತಿಳುವಿಕೆ ಮಾಡಬೇಕಂದ್ರೆ.
0: ಅಂತರ್ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್, ಇದರಲ್ಲಿ ಅಂತರ ಬೇಸಾಯ ಅಂತ ಹೇಳಿದ್ರೆ ನಾವು ಬೀಜ ಹುಟ್ಟಿದ 30-40 ದಿವಸ ನಂತರ ಒಂದು ಎಡಿಕುಂಟಿ ಹೊಡೆದ್ರಂದ್ರೆ ಮಣ್ಣು ಎರಡೂ ಕಡೆ ಏರಿದಂತಾಗ್ತದೆ ಮತ್ತು ಕಳೆಗಳ ಬಾಧೆನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಂಗಾಗಿ ರೈತರು ಎಡಿಕುಂಟೆ ಯೂಸ್ ಮಾಡಿಕೊಂಡು 30 ಸೆಂಟಿಮೀಟರ್ ಅಥವಾ 45 ಸೆಂಟಿಮೀಟರ್ ಎಡಿಕುಂಟಿ ಇರ್ತದೆ ಅವ್ರ ಕಡೆ, ಅದನ್ನು ಯೂಸ್ ಮಾಡಿ ಅಂತರ ಬೆಳೆಯನ್ನು ಮಾಡ್ಬೋದು. ಬುಡಕ್ಕೆ ಮಣ್ಣು ಏರಿಸಿದಂಗೆ ಆಗ್ತದೆ, ಹಂಗಾಗಿ ಸಪೋರ್ಟ್ ಸಿಗ್ತದೆ ಸರ್.
0: ಆಮೇಲೆ ಕಳೆಗಳ ನಿಯಂತ್ರಣ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಕಳೆಗಳ ನಿಯಂತ್ರಣ ಅಂತ ಬಂದಾಗ ಯಾವುದೇ ಒಂದು ನಾವು ಬೆಳೆ ಬೆಳೆದಾಗ ಕಳೆಗಳು ಬರುವುದು ಸಹಜವಾಗಿ ಪ್ರಕೃತಿಯಲ್ಲಿ ಬಂದೇ ಬರುತ್ತೆ. ರೈತರು ಯೂಸ್ವಲಿ ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಾರ್ಮಿಕರ ಕೊರತೆ ಇರೋದ್ರಿಂದ ರೈತರು ಏನು ಮಾಡ್ತಾರೆ ಅಂದರೆ ಈ ವಿಡಿ ಸೈಡ್ ಅತ್ತೆ ಏನು ಹೇಳ್ತೀವಿ, ಹರ್ಬಿ ಸೈಡ್ ಅತ್ತೆ ಹೇಳ್ತೀವಿ, ಕಳೆನಾಶಕಗಳ ಮೊರೆ ಹೋಗ್ತಾರೆ. ಆದರೆ ಈ ಬೆಳೆಯಲ್ಲಿ ಮಾತ್ರ ನಾವು ಯಾವುದೇ ರೀತಿ ಕಳೆನಾಶಕವನ್ನು ಉಪಯೋಗ ಮಾಡಲಿಕ್ಕೆ ವರ್ಜಿರ್ತದೆ, ಅಂದರೆ ಉಪಯೋಗ ಮಾಡಬಾರ್ದು. ಇಲ್ಲಿ ಕೈಯಿಂದನೇ ತೆಗಿಬೇಕು ಅಥವಾ ಎಡಿಕುಂಟೆಯಿಂದ ಕಳೆಗಳನ್ನು ತೆಗಿಬೇಕು. ಸುಮಾರು 40 ದಿವಸ ಆದ ಕೂಡಲೇ ಈ ಬೆಳೆ ಚೆನ್ನಾಗಿ ಬಂದರೆ ಮುಂದೆ ಬಿಸಿಲಿನ ಕಿರಣ ಭೂಮಿಗೆ ತಾಗದೇ ಇರೋದ್ರಿಂದ ಕಳೆಗಳು ಹುಟ್ಟುವುದಿಲ್ಲ. ಹಂಗಾಗಿ 1 ಅಥವಾ 2 ಕಳೆಗಳನ್ನ ಕೈಲೇ ಅಥವಾ ಎಡಿಕುಂಟೆ ಹೊಡೆದು ತೆಗೆಯೋದು ಬಹಳ ಒಳ್ಳೆಯದು.
0: ನೀರಿನ ನಿರ್ವಹಣೆ ಕುರಿತು ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಈ ಬೆಳೆಯೊಳಗೆ ಬಹಳ ಇಂಪಾರ್ಟೆಂಟ್ ಏನು ಮಹತ್ವದ ಏನಪ್ಪ ಅಂತಂದ್ರೆ ನೀರು ಅತಿ ಕಡಿಮೆ ಬೇಕಾಗ್ತದೆ. ಕಡಿಮೆ ನೀರು ಹೆಂಗ್ ಕಬ್ಬಿಗೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗ್ತದೆ, ಹಂಗೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಬಹಳದ್ರೆ. ನಾವು ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ವಿ ರೈತರಿಗೆ ಅಂತಿದ್ರೆ ಹರಿ ನೀರು ಬೇಡ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಅಥವಾ ರೇನ್ ಪೈಪ್ ಇತ್ತಂದ್ರೆ ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗ ನೀರು ಬೇಕಾಗುವಷ್ಟೇ ಕೊಟ್ಟಂಗಾಗ್ತದೆ. ಆಮೇಲೆ ನೀರು ಕಡಿಮೆ ಇದ್ರೂ ಸಹಿತ 1 ಇಂಚು ಅಥವಾ 1/2 ಇಂಚು ನೀರು ಇದ್ದವರು ಸಹಿತ 1 ಎಕರೆ 2 ಎಕರೆ ಚೀಯಾಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಿ ನೀರು ಹಾಸಿದಾಗ ನಾವು ಬಿತ್ತಂಥ ಬೀಜು ಹರ್ಕೊಂಡು ಬೇರೆ ಕಡೆ ಹೋಗಿ ನಿಂದಿರ್ತದೆ ಸರ್. ಹಂಗಾಗಿ ಅದಕ್ಕೆ ನಾವು ಏನು ಹೇಳ್ತೀವಿ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಭಾಳ ಒಳ್ಳೆಯದು. ಇದನ್ನು ಮೈಸೂರಲ್ಲಿ ಆಲ್ರೆಡಿ ರೈತರು ಮಾಡ್ತಾ ಇದ್ದಾರೆ, ಸ್ಪ್ರಿಂಕ್ಲರ್ ಹಚ್ಚಿ ಮಾಡ್ತಾ ಇದ್ದಾರೆ. ಅಲ್ಲಿ ಜನ ಬಹಳಷ್ಟು 6-7 ಕ್ವಿಂಟಲ್ ತೆಗಿತಾರೆ ಸರ್ ಮೈಸೂರಲ್ಲಿ.
0: ಅಂತ ಸಂದರ್ಭದಲ್ಲಿ ಸಸ್ಯ ಸಂಸ್ಕರಣೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸರ್ ನಾವು ಬೇರೆ ಬೆಳೆ ಹೋಲಿಸಿದಾಗ ಏನಾಗ್ತಾ ಇದೆ, ಕಳೆದ ನಾವು ಸುಮಾರು 20-30 ವರ್ಷದಿಂದ ರೈತರು ಬೇರೆ ಬೇರೆ ಏನು ಬೆಳೆ ಬೆಳೀತಾ ಇದ್ದಾರೆ, ಕಡಲೆ ಇರ್ಬೋದು, ಕಬ್ಬು, ಸೋಯಾಬೀನು ಯಥೇಚ್ಛವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ. ಇವು ಕಳೆದ 20 ವರ್ಷದಿಂದ ಬೆಳೆಯೋದ್ರಿಂದ ಇವಕ್ಕೆ ಪೀಡೆ ಮತ್ತು ರೋಗಗಳು ಬಹಳಷ್ಟು ಬರ್ತಾ ಇದ್ದಾರೆ. ರೈತರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ 1 ಎಕರೆಗೆ ಇಲ್ಲ ಅಂದರೆ 10-15,000 ರೂಪಾಯಿ ಬರೀ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆದರೆ ಇದೊಂದು ಬೆಳೆ ನಮಗೆ ವರದಾನ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೋಗ ಕೀಡೆ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಇದಕ್ಕೆ ಯಾವುದೇ ಪೀಡಿನಾಶಕ ಆಗಲಿ ಅಥವಾ ಪಂಜಿ ಸಡತ್ತೆ ಏನು ಹೇಳ್ತೀವಿ ಸಿಲಿಂಡರ್ ನಾಶಕವಾಗಲಿ ಸ್ಪ್ರೇ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಹಂಗಾಗಿ ಇಲ್ಲಿ ಖರ್ಚು ರೈತರಿಗೆ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಆಡು ಎಮ್ಮಿ ಅಥವಾ ಮಂಗ್ಯಾನ ಕಾಟಿರ್ತದೆ, ಮಂಗಗಳ ಕಾಟಿರ್ತದೆ, ಅವು ಯಾವೂ ಇದನ್ನು ತಿನ್ನೋದಿಲ್ಲ. ಹಂಗಾಗಿ ಆಮೇಲೆ ಯಾರು ತುಡು ಮಾಡ್ಕೊಂಡು ಹೋಗೋದಿಲ್ಲ. ಇದು ಬಹಳಷ್ಟು ರೈತರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. 1, ಗೊಬ್ಬರ ಹಾಕೋದಿಲ್ಲ. 2, ಪೆಸ್ಟಿಸೈಡ್ ಸ್ಪ್ರೇ ಇಲ್ಲ. 3, ಆಡು

0: ಸಾಕಷ್ಟು ಲಾಭ ಇದೆ. ಅದಕ್ಕೆ ರೈತರು ಇದನ್ನು ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಾವು ಇದನ್ನು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಿದ್ರೆ, ನಮ್ಮ ನಿಮಗೆ ಗೊತ್ತಿರೋ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರೊಂದು ಕನಸು ಏನಪ್ಪ ಅಂತಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಏನಾದರೂ ಲಾಭ ಆಗ್ಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ತೊಗೊಂಬಂದರು.
1: ನಿಜ.
0: ಹಂಗಾಗಿ ನಾವು ಅವ್ರಿಗೆ ಹೇಳ್ಕೊಟ್ಟು ಹೋಗ್ಬೇಕಂತೇಳಿ ರೈತರಿಗೆ ಆದಾಯ ಹೆಚ್ಚು ಮಾಡಿಸಲೊಂದು ಈ ಚಿಯಾ ಬೀಜವನ್ನು ರೈತರಿಗೆ ಸಹಿತ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನಾಗ್ತತಿ, ನಾವು ಮೈಸೂರಲ್ಲಿ ನೋಡಿದಾಗ ರೈತರನ್ನು ಸಹಿತ ನಾನು ಮೈಸೂರು ಕರ್ಕೊಂಡು ಹೋಗಿದ್ದೆ ಸರ್, ಒಂದು 10 ಜನ ರೈತರನ್ನ ಅಲ್ಲಿ ಯಾವ ಥರ ಬೆಳೀತಾರೆ, ಯಾವ ಥರ ಕಟಾವು ಮಾಡ್ತಾರೆ, ಮತ್ತು ಅವ್ರ ಸಂಸ್ಕರಣೆ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗ್ ಏನಿದೆ ನೋಡ್ಲಿಕ್ಕೆ ಸಹಿತ ಇಲ್ಲಿ ಭಾಗದಿಂದ ರೈತನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮೈಸೂರಿಗೆ. ಹಂಗಾಗಿ ಇದನ್ನು ರೈತರು ಯಥೇಚ್ಛವಾಗಿ ಬೆಳೆದ ಇದನ್ನು ಲಾಭ ತೊಗೋಬೇಕು. ಯಾಕಂತ ಹೇಳಿದ್ರೆ ಇದು ಬರೀ 3.5 ತಿಂಗಳ ಬೆಳೆಯಲ್ಲಿ ಬರುವಂಥದ್ದು ಬೆಳೆ. ಹಾಗಾಗಿ ಬಹಳಷ್ಟು ಕಬ್ಬಿಗೆ ನಾವು ಹೋಲಿಸಿ ನೋಡಿದಾಗ ಅಥವಾ ಇನ್ನಿತರ ತರಕಾರಿಗಳಿಗೆ ಹೋಲಿಸಿ ನೋಡಿದಾಗ ಖರ್ಚು ಬಹಳಷ್ಟು ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆದರೆ ರೈತರಿಗೆ ಒಂದು ಗೊಂದಲ, ಇದನ್ನು ಯಾರು ತಗೋತಾರೋ?
1: ಹೌದು.
0: ಹಾಂ, ಎಲ್ಲ ಈಗಾಗಲೇ ಕಳೆದ ಸುಮಾರು ನಾವು 10 ವರ್ಷದಿಂದ ನೋಡ್ತಾ ಇದ್ದೀವಿ, ಕೃಷಿಯಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಿದ್ರೆ ಒಂದು ಮಾರುಕಟ್ಟೆ. ನಾವು ಯಾವಾಗ ಸಡನ್ ಆಗಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಕಾಯಿಪಲ್ಲೆ ಬೆಳಿತೀವಿ, ಮಾರುಕಟ್ಟೆ ಒಮ್ಮೆ ಖುಷಿ ತಕ್ತೀವಿ ಕಾಣಿಸ್ತದೆ. ಅಂದ್ರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ರೈತರಿಗೆ. ಒಂದು ಇದರ ಯಾವ ರೀತಿ ಮಾರುಕಟ್ಟೆ ಅಂದರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು, ಅಂದರೆ ಒಪ್ಪಂದ ಕೃಷಿ ಅಂತೀವಿ, ಒಪ್ಪಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಬಹಳಷ್ಟು ಬೆಳೆಯಲ್ಲಿ ಮಾಡಿದ್ದಾರೆ, ಕೆಲವೊಂದು ಕಡೆ ಸಕ್ಸಸ್ ಆಗಿದೆ, ಕೆಲವೊಂದು ಕಡೆ ಫೇಲ್ ಆಗಿದ್ದಾವೆ. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಪಾಲ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು MOU ಮಾಡ್ಕೊಂಡ್ಬಿಟ್ಟು ಅವರೇ ತಿರುಗಿ ತೊಗೋಬೇಕು ಅನ್ನೋದಂಥದ್ದು ಒಂದು ಗುರಿ ಇಟ್ಟುಕೊಂಡು ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ, ಈ ಒಂದು ಚಿಯಾ ಬೆಳೆದು. ಹಾಗಾಗಿ ಇದನ್ನು ಬೆಳೆದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ. ಇನ್ನು ಇದನ್ನು ನೀವು ಇದ್ರ ಉಪಯೋಗ ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ಒಂದು ಇದನ್ನು ರಾತ್ರಿ ನಾವು ಚಿಯಾ ಬೀಜವನ್ನು 1 ಚಮಚೆ ನೆನೆ ಇಟ್ಟುಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋದ್ರಿಂದ ಭಾಳಷ್ಟು ಲಾಭಗಳ ಇದನ್ನು ನಾವು ಕಾಣ್ಕೋಬೋದು. ಆಮೇಲೆ ಚಿಯಾ ಪುಡಿಂಗ್ ಅಂತ ಹೇಳ್ತೀವಿ, ಆಮೇಲೆ ಓಟ್ಸ್ ಮಾಡ್ಬೋದು, ಆಮೇಲೆ ಸಲಾದ್ಗಳಲ್ಲಿಯೂ ಸಹಿತ ಉಪಯೋಗ ಮಾಡ್ಬೋದು, ಜಾಮ್ಗಳಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಮೊಳಕೆ ಬರಿ ಸಹಿತ ಮೈಕ್ರೋಗ್ರೇನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ತಿನ್ಬೋದು. ಆಮೇಲೆ ಈಗ ಇತ್ತೀಚೆಗೆ ನಾವು ನೋಡ್ಬೋದು ಇದರಲ್ಲಿ ಕೊಡ್ತಾ ಇದೆ ಸರ್, ಮದುವೆ ಸಮಾರಂಭದಲ್ಲಿಯೂ ಸಹಿತ ಶರಬತ್ತದಲ್ಲಿ ಹಾಕಿದನ್ನು ಕೊಡ್ತಾಯಿದ್ರೆ. ಆಮೇಲೆ ಚಿಯಾ ಬಿಸ್ಕಿಟ್ ಅಂತ ಬರ್ತಾ ಇದಾವೆ. ಆಮೇಲೆ ತಾವು ನೋಡಿರ್ಬೋದು ಇದರಲ್ಲಿ ರಿಲಯನ್ಸು ಮತ್ತು ಮಾರ್ಕೆಟ್ನಲ್ಲಿ ಡಿಮಾರ್ಟ್ನಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರ್ತಾರೆ ಸರ್, ಇಷ್ಟೇ 200 ಗ್ರಾಮು 100 ಗ್ರಾಮು, ಸಾಕಷ್ಟು ಕಲರ್ಫುಲ್ ಇರ್ತದೆ, ಅದಕ್ಕೆ 400 ರೂಪಾಯಿ 500 ರೂಪಾಯಿ ಮಾರ್ತಾರೆ. ಸೊ ಅಷ್ಟೊಂದು ಡಿಮಾಂಡ್ ಇದೆ ಈ ಬೆಳೆಗೆ, ಚಿಯಾ ಬೆಳೆಗೆ. ಹಾಗಾಗಿ ಈ ಒಂದು ಬಹಳಷ್ಟು ಇದಕ್ಕೆ ಎಣ್ಣೆ ಬೆಳೆ ಮತ್ತು ಇದಕ್ಕೆ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಸರ್, ಇದು ಹೃದಯ ರೋಗಕ್ಕೆ ಆಗಲಿ BP ಕಾಯಿಲೆ ಇರ್ಬೋದು ಅವಕ್ಕೆಲ್ಲ ಭಾಳಷ್ಟು ಒಳ್ಳೆಯದೇ ಬೆಳೆ ಇರೋದ್ರಿಂದ ಇದನ್ನು ಯಥೇಚ್ಛವಾಗಿ ರೈತರು ಬೆಳಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
1: ಸರ್, ಪ್ರಾರಂಭದಲ್ಲಿ ತಾವು ಲಾಭಗಳ ಬಗ್ಗೆನೂ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಈಗ ಚಿಯಾ ಬೀಜದಿಂದ ತಯಾರಿಸುವ ಮೌಲ್ಯವರ್ಧಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
0: ಹಾಂ ಸರ್.
1: ಎಸ್,
0: ಮೌಲ್ಯವರ್ಧಿತ ಉತ್ಪನ್ನಗಳಂದ್ರೆ ಸರ್, ಪುಡ್ಡಿಂಗ್ ಅಂತ ಮಾಡ್ತಾರೆ ಸರ್, ಚಾಕ್ಲೇಟ್ ಅಂತ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ ಅಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಎಣ್ಣೆ ತಯಾರು ಮಾಡ್ತಾ ಇದಾರೆ, ಚಿಯಾ ಫಲೂದಾ ಅಂತ ಮಾಡ್ತಿದ್ದಾರೆ, ಸಾಕಷ್ಟು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದಾವೆ ಸರ್, ಸಲಾಡ್ ಮಾಡ್ತಾ ಇದ್ದಾರೆ, ಈ ಎಲ್ಲ 10 ಹಲವಾರು ವಿಷಯಗಳನ್ನ ಅವರು ರೈತರು ಇದ್ರು ಮಾಡ್ತಾ ಇದ್ದಾರೆ ಸರ್.
1: ಸರಿ, ಈಗ ಚಿಯಾ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ?
0: ಹಾಂ ಸರ್, ಇಲ್ಲಿ ರೈತರು ಯೂಸ್ವಲಿ ಚಿಯಾ ಬೆಳೆಯುವಾಗ ಅವ್ರಿಗೆ ತಪ್ಪು ಏನು ಮಾಡ್ತಾರೆ ಅಂದರೆ, ಒಂದೇದು ಬೀಜ ಬಹಳಷ್ಟು ಸಣ್ಣದಿರೋದ್ರಿಂದ ಅವನು ಎಷ್ಟು ಇಂಚ್ ನಾವು ಕೆಳಗೆ ಬಿತ್ತಬೇಕನ್ನೋದು ಅವ್ರಿಗೆ ಗೊತ್ತಾಗಲ್ಲ.
1: ಎಸ್,
0: ಹಂಗಾಗಿ ರೈತರು ಏನು ಮಾಡ್ಬೇಕು, ನಾ ಈಗಾಗಲೇ ಹೇಳಿದಂಗೆ ಬಿತ್ತುಕಿತ್ತ ಪೂರ್ವದಲ್ಲಿ ಬಹಳಷ್ಟು ಕೆಳಗೆ ಹೋಗೋದೇನೆ, ಬೀಜ ಮೇಲೆ ಬಿದ್ದರೆ ಭಾಳ ಒಳ್ಳೆಯದು. ಇದು ಒಂದು ಬಹಳಷ್ಟು ರೈತರು ನೆನಪಿಡಬೇಕು. ಎರಡನೇ ಅಂಶ ಏನಪ್ಪ ಅಂತಿದ್ರೆ, ಯಾವುದೇ ಪೆಸ್ಟಿಸೈಡ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಇದಕ್ಕೆ ಬೇಕಾಗಿಲ್ಲ, ಹಾಕಿದರೆ ತಪ್ಪಲ್ಲ, ಬಟ್ ಎಷ್ಟು ಯೂಸ್ ಮಾಡದೇ ಇದ್ದರೆ ಭಾಳ ಒಳ್ಳೇದು. ಯಾಕಂತೇಳಿ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಇಲ್ಲಿ ಇವೆರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಕಳೆನಾಶಕಗಳ ಯೂಸ್ ಮಾಡಿದ್ದಂಥ ಪಂಪ್ ಇರ್ತದೆ, ಅದನ್ನೇ ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು. ಕೆಲವೊಂದು ಟೈಮ್ಗೆ ಏನಾಗುತ್ತೆ, ಕಳೆನಾಶಕ ಯೂಸ್ ಮಾಡಿ ಒಂದು ಪಂಪ್ ಇಟ್ಟಿರ್ತಾರೆ, ಮತ್ತು ಅದರಲ್ಲೇ ತೊಗೊಂಡು ಮತ್ತೊಂದು ಸ್ಪ್ರೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂಥ ಸಂದರ್ಭಗಳು ಬಹಳಷ್ಟು ನಾವು ನೋಡೀವಿ ಈಗಾಗಲೇ. ಹಂಗೆ ಅದು ಎರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು.
1: ಸರ್, ಉತ್ತಮ ಗುಣಮಟ್ಟದ ಚಿಯಾ ಬೀಜವನ್ನು ರೈತರು ಎಲ್ಲಿಂದ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
0: ಸರ್, ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಪ್ನಿ ಲಾಸ್ಟ್ ಇಯರ್ ನಾವು ರೈತರಿಗೆ ಫ್ರೀ ಆಗಿ ಕೊಟ್ಟಿವಿ ಬೀಜ, ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿಬಿಟ್ಟು. ಈ ವರ್ಷ ನಾವು ಏನ್ ಮಾಡ್ತೇವೆ, ಸುಮಾರು 500 ರಿಂದ 800 ರೂಪಾಯಿ ಪ್ರತಿ ಕೆಜಿ ಬೀಜಕ್ಕೆ, 1 ಎಕರೆ ಆಗುತ್ತೆ ಸರ್ 1 ಕೆಜಿ ಬೀಜಕ್ಕೆ, ನಾವು ಅದನ್ನ 800 ರೂಪಾಯಿ ತಗೊಂಡು ಅವ್ರಿಗೆ 1 ಕೆಜಿ ಬೀಜ ಕೊಡ್ತಾ ಇದೀವಿ ಸರ್.
1: ಈಗ ಇಲಾಖೆ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಚಿಯಾ ಕೃಷಿಗೆ ರೈತರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಏನಾದ್ರು ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ನಾವು ಈಗಾಗಲೇ ಕಳೆದ ವರ್ಷದಿಂದ ಸುಮಾರು ನಾನು ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಕರೀತಾರೆ ಅಲ್ಲೆಲ್ಲಾನು ಸಹಿತ ನಾವು ಈ ಚಿಯಾ ಬಗ್ಗೆ ಕೃಷಿ ಇಲಾಖೆದವ್ರು ಇರ್ಬೋದು, ತೋಟಗಾರಿಕೆ ಇಲಾಖೆ ಜೊತೆ ಇರ್ಬೋದು, ಹೋದಂಥ ಸಂದರ್ಭದಲ್ಲಿ ಈ ಚಿಯಾ ಬಗ್ಗೆ ನಾನು ಹೇಳ್ತೀನಿ ಸರ್. ಟ್ರೈನಿಂಗ್ ತರಬೇತಿ ಕೊಡ್ತಾ ಇದ್ದೀವಿ. ಈಗ ಸಪೋಸ್ ಯಾವುದೇ ಒಂದು ಹಳ್ಳಿಯಲ್ಲಿ ಸಪೋಸ್ 1 23 ಜನ ರೈತರು ರೆಡಿ ಆದರೆ

0: ಅಲ್ಲಿ ಹೋಗಿಬಿಟ್ಟು ತರಬೇತಿ ಕೊಡುವಂತ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಇನ್ನೊಂದು, ಯಾವುದೇ ಹಳ್ಳಿಯಲ್ಲಿ ರೈತರು ಬಹಳಷ್ಟು ಮುತುವರ್ಜಿ ವರ್ಷ ಮುಂದೆ ಬಂದ್ರೆ ಅಲ್ಲಿ ಒಂದು 50 ಎಕರೆ ಅಥವಾ 100 ಎಕರೆ ಆದ್ರೆ ಮಟೀರಿಯಲ್ ಅಲ್ಲೇ ಕೊಡ್ತೀವಿ, ಅಲ್ಲಿಂದ ಮಟೀರಿಯಲ್ ನಾವು ಲಿಫ್ಟ್ ಮಾಡುವಂತ ವ್ಯವಸ್ಥೆನೂ ಕಂಪ್ನಿ ವತಿಯಿಂದ ನಾವು ಮಾಡ್ತಾ ಇದೀವಿ. ಅದಕ್ಕೆ ರೈತರು ಒಂದು 50 ಎಕರೆ ಅಥವಾ 100 ಎಕರೆ ಆಯ್ತು ಅಂದ್ರೆ ಅದೇ ಹಳ್ಳಿಯಿಂದ ಅಲ್ಲೇ ರೆಗ್ಯುಲರ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಅವ್ರದ್ದು ಮಟೀರಿಯಲ್ ನಾವು ತಗೊಳ್ಳುವಂತ ವ್ಯವಸ್ಥೆನೂ ನಾವು ಮಾಡ್ತೀವಿ, ಅವ್ರಿಗೆ ತೊಗೊಂಬಂದು ಕೊಡುವಂತ ಅವಶ್ಯಕತೆ ಬೀಳೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪೇಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಅವ್ರು ಕೊಟ್ಟಂತ ಗ್ರೇಡಿಂಗ್ ಅಂತ ಹೇಳ್ತೀವಿ, ಕ್ಲೀನ್ ಆಗಿ ಅವ್ರು ಕೊಡ್ಬೇಕಾಗ್ತದೆ. ಭಾಳಷ್ಟು ಚಿಯಾ ಬೆಳೆಯಲ್ಲಿ ಎರಡು ಮುಖ್ಯವಾದಂತ ಅಂಶಗಳು ತೋಕಿದ್ರಿ, ಒಂದು ಬಿತ್ತುದು ಹೇಳಿದೆ, ಇನ್ನೊಂದು ಏನಪ್ಪ ಅಂದ್ರೆ ಕಟಾವು ಮಾಡು. ಕಟಾವು ಮಾಡುವ ಹಂತದಲ್ಲಿ ಈಗ ಭತ್ತ ಹೆಂಗೆ ಯಾವ ಥರ ಕೊಯ್ತಾರ ಆ ಥರ ಕೋದ್ಬಿಟ್ಟು ಅದನ್ನು ಡ್ರೈ ಮಾಡಿ ಮೇಲೆ ತಳಗೆ ತಾಡ್ಪತ್ರಿ ಹಾಸಿಬಿಟ್ಟು ಮೇಲೆ ಟ್ಯಾಕ್ಟರ್ ಹಾಸಿಬಿಟ್ರೆ ಆ ಚೀಲು ಚಿಯಾ ಬೀಜ ಒಂದು ಕಡೆ ಆಗ್ತದೆ, ಹೊಲಸು ಒಂದು ಕಡೆ ಆಗ್ತದೆ. ಇವೆರಡೇ ಕೆಲಸ ರೈತರು ಮಾಡುವಂಥ ಈ ಚಿಯಾ ಬೆಳೆಯಲ್ಲಿ, ಒಂದು ಬಿತ್ತುದು ಒಂದು ಕಟಾವು ಮಾಡುವುದು. ಇವನ್ ನಾವು ಮೈಸೂರಲ್ಲಿ ರೈತರಿಗೆ ತೋರಿಸಿದ್ದೀನಿ, ಕಟಾವು ಮಾಡುವಂಥ ಯಂತ್ರ ಬಂದಿದೆ ಸುಮಾರು ನಿಮ್ಮ ತಮ್ಮ ಹಳ್ಳಿಯಲ್ಲಿ ಸುಮಾರು 50-60 ಎಕರೆ ಆಯ್ತು, ಆ ಮಷೀನು ಸಹಿತ ನಾವು ತರಿಸಿ ಹೊಲದಲ್ಲೇ ಕಟಾವು ಮಾಡುವಂಥ ವ್ಯವಸ್ಥೆನೂ ಮಾಡ್ಬೋದು.
1: ಸರ್, ಬೀಜದ ಮಾರಾಟದ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಡೀಪ್ ಡೌನ್ ಮಾಡೋಣ. ಅದರಲ್ಲಿ ರೈತರು ಚಿಯಾ ಬೀಜವನ್ನು ಮಾರಾಟ ಮಾಡುವಾಗ ಯಾವ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು ಅದರ ಬಗ್ಗೆ ಸ್ವಲ್ಪ?
0: ಸರ್, ಒಂದು ಚಿಯಾ ಕಟಾವು ಆಗಲಿಕ್ಕೆ ಸುಮಾರು 3-3.5 ತಿಂಗಳು ತೋತು ಸರ್ ಟೈಮ್ ಇದು. ಅಂದ್ರೆ ಸರ್ ಹೇಳಿದಂಗೆ 90 ದಿವಸ ಹತ್ತಿದ್ರು, ಬಟ್ ಕೆಲವೊಂದು ಕಡೆ ಏನಾಗ್ತದೆ 3.5 ತಿಂಗಳು ನಾವು ಲಾಸ್ಟ್ ಟೈಮ್ ನೋಡಿವಿ, 3.5 ತಿಂಗಳು ಬೆಳೆಯೋದು. ಟೋಟಲ್ ಕಟಾವು ಮಾಡಿ ಬ್ಯಾಗಿಂಗ್ ಮಾಡ್ಲಿಕ್ಕೆ 4 ತಿಂಗಳಾಗುತ್ತೆ ಸರ್ ಅದು. ಅದಕ್ಕೆ ರೈತರು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಪೂರಾ ಒಣಗಿಸಿ ಅಂದರೆ ಡ್ರೈ ಆಗಬೇಕು, 10-12% ಮಾಯಿಶ್ಚರ್ ಅಷ್ಟೇ ಉಳಿಬೇಕು ಅದರಲ್ಲಿ, ಅಷ್ಟು ಒಣಗಿಸ್ಬೇಕು. ಒಣಗಿಸಿದ ನಂತರ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನು ಕಟಾವು ಮಾಡಿದ ನಂತರ ನಾನು ಈಗಾಗಲೇ ಹೇಳಿದೆ, ತಡಪತ್ರೆ ಹಾಸಿ ಟ್ಯಾಕ್ಟರ್ ಹಾಸಿದ ನಂತರ ಒಂದು ಕೆಳಗಡೆ ಪ್ಯಾನ್ ಹಚ್ಚಿಬಿಟ್ಟು ಆ ಒಂದು ಚಾನಿಗೆ ತೊಗೊಂಡು ಅದನ್ನು ಸೋಸಬೇಕಾಗ್ತದೆ. ಸೋಸಿ ಕ್ಲೀನ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡ್ಬೇಕು ಸರ್. ಅಂದ್ರೆ ಹೊಲಸಿದ್ದು ಬೇರೆ ಕಡೆ, ಸ್ವಚ್ಛದ್ದು ಒಂದು ಕಡೆ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೇಕು, ಪ್ಲಾಸ್ಟಿಕ್ ಚೀಲ್ ಬರ್ತಾವೆ ಸರ್, 50 ಕೆಜಿ ಬ್ಯಾಗ್ ಬರ್ತವೆ, ಅದ್ರ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಅಲ್ಲಿ ಸಕ್ಕರೆ ಚೀಲ ಅತ್ತೇನು ರೈತರು ಮಾತಾಡ್ತಾರೆ, ಅದರಲ್ಲಿ ತುಂಬಿ 50 ಕೆಜಿ ಬ್ಯಾಗ್ ಅದ ನಮಗೆ ಕೊಡಬೇಕಾಗ್ತದೆ. ಬಟ್ ಕ್ಲೀನ್ ಮಟೀರಿಯಲ್ ಇರಬೇಕು. ಒಂದು ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ನೀರು ಹತ್ತಬಾರ್ದು. ಇದರಲ್ಲಿ ಏನಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ರೈತರು ನೆನಪಿಡಬೇಕಾಗಿದ್ದು, ಕಟಾವು ಬಂದ ಹೊತ್ತಿನಾಗ ಮಳೆ ಬರಬಾರ್ದು. ಅಂದ್ರೆ ಕಟಾವು ಅಂದ್ರೆ ಪೂರ್ತಿ ಭಾಳ ಡ್ರೈ ಆದ್ರೆ ರೈತರು ಏನು ತಿಕ್ಕೋದು, ಸಿಡಿತಾ ಹೊತ್ತಿಕೋತಾರೆ. ಬಟ್ ಸಿಡಿದಿಲ್ಲ, ಅದು ಸ್ವಲ್ಪ ಮಳೆ ಆದರೂ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ನಾವು ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ದಲ್ಲಿ ಸಹಿತ ಈ ಬೆಳೆನ ಬೆಳಿಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂಶ ಏನಪ್ಪ ಅಂದ್ರೆ ನೀರು ಹತ್ತಲ್ಲಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ಚೀಲ ತುಂಬಲಕ್ಕೆ ಹೇಳ್ತೀವಿ. ಗ್ರೇಡಿಂಗ್ ಮಾಡ್ಬೇಕು. ನಾವು ತೊಗೊಳಗೆ ಏನು ಮಾಡ್ತೀವಿ ಅಂತಿದ್ರೆ 1 ಕೆಜಿ ಒಂದು ಚೀಲಕ್ಕೆ 1 ಕೆಜಿ ಸೂಟ್ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಹೊಲಸು ಕಡ್ಡಿ ಕಸ ಇರುತ್ತೆ, ಅವನು 1 ಕೆಜಿ ನಾವು ಸೂಟ್ ಮಾಡಿ ತೊಗೋತೀವಿ. ಅದಕ್ಕೆ ರೈತರು ಏನು ಮಾಡ್ಬೇಕು, ತುಂಬುವಾಗನ 50 ಕೆಜಿ ಬದಲು 51 ಕೆಜಿ ಕೊಡ್ಬೇಕು. ಆಮೇಲೆ ಸಕ್ಕರೆ ಚೀಲ ಆದ್ರೆ ಅದು ಪ್ಲಾಸ್ಟಿಕ್ ಚೀಲ ಇತ್ತಂದ್ರೆ ಪ್ಲಾಸ್ಟಿಕ್ದು 200 ಗ್ರಾಮ್ ನಾವು ಡಿಡಕ್ಟ್ ಮಾಡ್ತೀವಿ. ಅದೇ ಗನಿ ಬ್ಯಾಗ್ ಇತ್ತಂದ್ರೆ 1200 ಗ್ರಾಮ್ ಡಿಡಕ್ಟ್ ಮಾಡಿ ರೈತರು ಕೊಡ್ತಾ ಇದೀವಿ.
1: ಸರ್, ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿಯಾ ಬೀಜಕ್ಕೆ ಇರುವ ಬೇಡಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಇದು ಇತ್ತೀಚಿನ ದಿನ ಕಳೆದ ಸುಮಾರು ಒಂದು 5-6 ವರ್ಷದಿಂದನೂ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಇದಕ್ಕೆ ಎಲ್ಲಿ ಎತ್ತಿ ಅಂದರೆ ಬೇರೆ ಬೇರೆ ದೇಶದಲ್ಲಿ, ಮೆಕ್ಸಿಕೋ ಇರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೇರಿಕಾದಲ್ಲಿ ಇದರ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿಯೂ ಸಹಿತ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಬೀದರ್ದಲ್ಲಿ ವಾಸಿಯಲ್ಲಿ ಇದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಸರ್. ಅಲ್ಲೆಲ್ಲ ತಗೋತಾ ಇದ್ದಾರೆ ಈ ಬೆಳೆನ, ಬಹಳಷ್ಟು ಬೇಡಿಕೆ ಇದೆ. ಇದರ ರೇಟ್ ಹೆಂಗಿರ್ತದಪ್ಪ ಅಂತ ಹೇಳಿದ್ರೆ ರೈತರು ಗಮನಿಸಬೇಕು, ಬಂಗಾರ ರೇಟ್ ಹೆಂಗೆ ದಿವಸ ಹೆಚ್ಚ ಕಡಿಮೆ ಆಗ್ತಾ ಇರ್ತದೋ ಹಂಗೆ ಇದ್ರ ರೇಟು ಸಹಿತ ವೇರಿಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದೀವಿ ರೈತರಿಗೆ. ಈಗ 10,000 ರೂಪಾಯಿಂದ 20,000 ವರೆಗೆ ನಾವು ಕಳೆದ ಒಂದು 5 ವರ್ಷದ ರೇಂಜ್ ನೋಡಿದಾಗ ಆ ರೇಂಜ್ದಾಗ ಓಡಾಡ್ತಿರೋದು. ಕೆಲವೊಮ್ಮೆ 23,000 ಕ್ವಿಂಟಲ್ ಹೋಗಿದೆ, ಕೆಲವೊಮ್ಮೆ 25,000 ಕ್ವಿಂಟಲ್ ಹೋಗಿದೆ. ಆದರೆ ಭಾಳಷ್ಟು ಜನ ರೈತರು ಏನು ಮಾಡ್ತಾವೆ, ಅಷ್ಟು ಹೋಗ್ತಾ ತಿಟ್ಕೊಂಡು ಕೊಡ್ತಿರೋದು. ಹಂಗೆ ಮಾಡ್ದೇನೆ ಒಂದು ಎವರೇಜ್ ರೇಟ್ ಬಂದಾಗ ಸುಮಾರು 15,000-16,000 ಬಂದಾಗ ಕೊಟ್ಬಿಡೋದು ಭಾಳ ಒಳ್ಳೆಯದು. ಇಲ್ಲಾಂದ್ರೆ ಇಟ್ಕೊಂಡಿರ್ಬೋದು ಅವ್ರು, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, 13,000 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ 13,000 ರೂಪಾಯಿ. ಈ ಥರ ಯಾವ ಕಂಪ್ನಿಯವರು ಮಾಡಲ್ಲ, 13,000 ಮಿನಿಮಮು, ಮ್ಯಾಕ್ಸಿಮಮ್ ಇತ್ತ ಸಪೋಸ್ 18,000 ಇತ್ತಂದ್ರೆ ಒಂದು 10% ಕಡಿಮೆ ಮಾಡಿ 17,000 ರೂಪಾಯಿ ಕ್ವಿಂಟಲ್ನು ನಾವು ತೊಗೋತಾ ಇದೀವಿ. ಅಂದ್ರೆ ಆ ರೇಂಜ್ದಾಗ ನಾವು ತೊಗೋತೀವಿ. ಮಾರ್ಕೆಟ್ ರೇಟ್ ಕೆಲವು ರೈತರು ಏನಂತ ಸರ್, ನಮ್ಮ ಮಾರ್ಕೆಟ್ ರೇಟ್ ಇಷ್ಟು ಐತಲ್ಲ ಆತಾರ, ಅದನ್ನು ಕೊಡ್ತಾ ಇದೀವಿ. ನಾವು ಫಿಕ್ಸ್ ಬೇಕಂದ್ರೆ 13,000 ರೂಪಾಯಿ ಫಿಕ್ಸ್. ಇಲ್ಲ ಸರ್, ನಾವು ಮಾರ್ಕೆಟ್ ರೇಟ್ ಬೇಕು ಅಂದ್ರೆ ಮಾರ್ಕೆಟ್ ರೇಟು ಕೊಡ್ತಾ ಇದೀವಿ, 10% ಡಿಡಕ್ಟ್ ಮಾಡಿ ಅದನ್ನು ತೊಗೋತಾ ಇದೀವಿ. ಸಪೋಸ್ 19,000 ಇತ್ತ 18,000, 20,000 ಇತ್ತ 19,000. ಅಂದರೆ ಕಂಪ್ನಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಆಮೇಲೆ ಆ ಥರದ ಸಾಲ್ಟಿಂಗ್ ಖರ್ಚು, ಪ್ಯಾಕಿಂಗ್ ಖರ್ಚು, ಮತ್ತು ಅವ್ರದ್ದು ಇರ್ತದೆ ಇಲ್ಲಿಂದ ಗುಜರಾತ್ಗೆ ಹೋಗ್ಬೇಕು. ಅದಕ್ಕೆ ಅದನ್ನು 10% ನಾವು ಕಡಿಮೆ ಮಾಡಿ ತೊಗೋತಾ ಇದೀವಿ. ಇದು ರೈತರಿಗೆ ಅನುಕೂಲ ಆಗುತ್ತೆ ಸರ್.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೊನೆಯದಾಗಿ, ಚಿಯಾ ಕೃಷಿ ಮಾಡಲು ಆಸಕ್ತಿ ಹೊಂದಿರುವ ರೈತರಿಗೆ ನಿಮ್ಮ ಪ್ರಮುಖ ಸಲಹೆಗಳು ಯಾವುವು ಅದರ ಬಗ್ಗೆ ತಿಳಿಸಿ.
0: ಮೊದಲೇದಾಗಿ ಸರ್, ಈ ಚಿಯಾ ಬೆಳೆ ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡಬೇಕು. ಒಂದೇದು ಗಾಬರಿ ಆಗುವಂತ ಬೆಳೆ ಅಲ್ಲ ಇದು. ಅಂದ್ರೆ ಹಾಕಿರೆ ಬರ್ತೋ ಇಲ್ಲೋ ಅನ್ನುವಂತ ಇದರಲ್ಲಿ ಮನಸ್ಥಿತಿಯಲ್ಲಿ ಇರ್ತಾರೆ ರೈತರು. ಭಾಷ್ಕಲ್ ನಾವು ಹೋದಾಗ ಬಹಳಷ್ಟು ಜನ ಕೂತಿರ್ತಾರೆ, 50 ಜನ 60 ಜನ ಕೂತಿರ್ತಾರೆ. ನಾವು ಭಾಷಣ ಮಾಡಿದ ಎಲ್ಲ ತಕ್ಷಣ ಸಹಿತ ಮತ್ತೆ ಅವ್ರಿಗೆ ಒಂದು ಡೌಟ್ ಇರುತ್ತೆ ಇಲ್ಲಿ ಬರ್ತೋ ಇಲ್ಲ ಅನ್ನೋದು. ಹಂಗಾಗಿ ರೈತರಿಗೆ ಒಂದು ನಾ ಕಿವಿಮಾತು ಏನು ಹೇಳ್ತೀನಿ ಅಂದ್ರೆ, ಇದು ಎಲ್ಲಿ ಬೇಕಲ್ಲಿ ನೀವು ಚಲಿ ಬರ್ರಿ, ಬೀಸುಡ್ತತಿ. ಹಂಗಾಗಿ ಬೆಳಿಗ್ಗೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಬೆಳೆಯುವಂಥ ಮನೋಭಾವ ಇಟ್ಕೊಡ್ರಿ. ಇದಕ್ಕೆ ನೀರು ಕಡಿಮೆ, ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ತಿನ್ನಂಗಿಲ್ಲ. ಹಂಗಾಗಿ ರೈತರು ಇದನ್ನ ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆಗೂ ಸ್ವಲ್ಪ ರೈತರು, ಈ ಮೈಸೂರು ಜಿಲ್ಲೆದವ್ರು ರೈತರು ಹೆಂಗೆ ಆದಾಯ ತೊಗೊಂಬಂದಾರೆ, ಹಂಗೆ ನಮ್ಮ ಬೆಳಗಾವಿಗೂ ಸ್ವಲ್ಪ ರೈತ ಹಣ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
1: ಸ್ನೇಹಿತರೆ, ಏನಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಸೀಡ್ಸ್, ಚಿಯಾ ಬೀಜದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ. ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

0: 9071120 आणि 9071000074.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.